ರೇಡಿಯೋ ನಿನಾದ 90.4 ಎಫ್ಎಂ, ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 ಎಫ್ಎಂ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದ

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ. ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಸದ್ಗುಣ
1: ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
3: ನಮಸ್ಕಾರ ಬಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
4: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
3: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
4: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
3: ಓಹೋ, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ. ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
4: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
3: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
4: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
3: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
4: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ. ಫೋನ್ ಸೇಫ್.
3: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
4: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
3: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೆ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM

ಇದು ರೇಡಿಯೋ ನಿನಾದ 90.4 FM. ಈಗ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಕೇಳೋಣ.

ಕೇಳುಗರಿಗೆ ನಮಸ್ಕಾರ. ಎಸ್ಟಿಎಂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮನಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಾದ ನಾವು ಪ್ರಕೃತಿ ಮನೋವಿಜ್ಞಾನದ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದೇವೆ.

0: ಅಯ್ಯೋ ಅಣ್ಣ, ಏನ್ ಮಾಡ್ತಿದ್ದೀರಾ? ದೇವ್ರೆ, ಮರ ಕಡಿತಿದ್ದೀರಾ? ಕಡಿಬೇಡಿ ಅಣ್ಣ, ಮರ ಕಡಿಬೇಡಿ, ನಿಲ್ಸಿ, ಪ್ರಕೃತಿಯನ್ನ ಉಳಿಸಿ. ಜೀವನದಲ್ಲಿ ಭಯ ಇದ್ದರೆ ಅದು ನಮ್ಮನ್ನು ಕೊಂದು ತಿನ್ನುತ್ತದೆ. ಜೀವನದ ಎಲ್ಲ ನೋವುಗಳನ್ನು ಮರೆಸುವೆ. ಒಮ್ಮೊಮ್ಮೆ ಎಲ್ಲ ನೋವಿಗೂ ನೀನೇ ಕಾರಣವಾಗುವೆ. ಹೇ ಪ್ರಕೃತಿ, ನೀ ಏಕೆ ಹೀಗೆ?
1: ಕೇಳುಗರೆ, ಪ್ರಕೃತಿ ಮನೋವಿಜ್ಞಾನದ ವೈಶಿಷ್ಟ್ಯ ಸಂಚಿಕೆಗೆ ಸ್ವಾಗತ. ನಾವು ಫಸ್ಟ್ MSc ಸೈಕಾಲಜಿಯ ವಿದ್ಯಾರ್ಥಿಗಳು. ಇಂದು ಪ್ರಕೃತಿಯ ಮನೋವಿಜ್ಞಾನವನ್ನು ಆಳವಾಗಿ ಪರಿಶೀಲಿಸುತ್ತಿದ್ದೇವೆ. ಪ್ರಕೃತಿಯೊಂದಿಗಿನ ನಮ್ಮ ಸಂಪರ್ಕ ನಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಬೀರುತ್ತದೆ.
2: ಪ್ರಕೃತಿಯ ಸೌಂದರ್ಯವನ್ನು ಸವಿಯುವುದರಿಂದ ನಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ. ಹಾಗೆ ಕಡಲ ತೀರದಲ್ಲಿ ಅಲೆಗಳು ಅಪ್ಪಳಿಸುವುದನ್ನು ನೋಡಿದಾಗ, ಅದನ್ನು ಅನುಭವಿಸಿದಾಗ ನಮ್ಮ ಮನಸ್ಸಿನ ಎಲ್ಲ ಒತ್ತಡಗಳು ಕಡಿಮೆಯಾಗುತ್ತದೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಸೌಂದರ್ಯವನ್ನು ಮೀರಿದ ಆಳವಾದ ಸಂಪರ್ಕವಿದೆ. ಇದು ಮನೋವಿಜ್ಞಾನದಲ್ಲಿ ಆಳವಾಗಿ ಬೇರೂರಿದ ಸಂಬಂಧವಾಗಿದೆ.
0: ಒಮ್ಮೆ ನಿನ್ನ ಮಡಿಲಲ್ಲಿ ಮಲಗಿದರೆ ಎಲ್ಲ ನೋವುಗಳು ಒಂದು ಕ್ಷಣದಲ್ಲಿ ಮಾಯವಾಗುತ್ತವೆ. ಏನಿದರ ಗುಟ್ಟು? ಬಿಚ್ಚಿಡುವೆಯ ಆ ರಟ್ಟನ್ನು ಒಮ್ಮೆಯಾದರೂ.
1: ಪ್ರಕೃತಿಯಲ್ಲಿ ಸಮಯ ಕಳೆಯುವುದರಿಂದ ಆತಂಕ, ಖಿನ್ನತೆ ಮತ್ತು ಒತ್ತಡದ ಲಕ್ಷಣಗಳನ್ನು ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ನಾವು ನೈಸರ್ಗಿಕ ಪರಿಸರದಲ್ಲಿ ಮುಳುಗಿದಾಗ ನಮ್ಮ ಇಂದ್ರಿಯಗಳು ಜೀವಂತವಾಗುತ್ತವೆ. ಪ್ರಕೃತಿಯ ದೃಶ್ಯಗಳು, ಶಬ್ದಗಳು ಮತ್ತು ಪರಿಮಳಗಳು ನಮ್ಮ ಮನಸ್ಸನ್ನು ಸಕ್ರಿಯಗೊಳಿಸಿ ಹಾಗೆ ನಮ್ಮ ನರಗಳ ಮೇಲೆ ಪರಿಣಾಮಗಳನ್ನು ಬೀರುತ್ತವೆ. ಒತ್ತಡದ ಹಾರ್ಮೋನುಗಳ ಉತ್ಪತ್ತಿಯನ್ನು ಕಡಿಮೆ ಮಾಡಿ ವಿಶ್ರಾಂತಿ ಸ್ಥಿತಿಯನ್ನು ಉತ್ತೇಜಿಸುತ್ತವೆ.

ಆದರೆ ಇದು ಕೇವಲ ಅನುಭವದ ಬಗ್ಗೆಯಲ್ಲ, ನೈಸರ್ಗಿಕ ಪ್ರಪಂಚದ ಭವ್ಯತೆಯಲ್ಲಿ ನಮ್ಮ ದೈನಂದಿನ ಚಿಂತೆಗಳು ಮತ್ತು ಆತಂಕಗಳು ಅತ್ಯಲ್ಪವೆಂದು ತೋರುತ್ತದೆ. ಪ್ರಕೃತಿಯು ನಮಗೆ ದೃಷ್ಟಿಕೋನವನ್ನು ನೀಡುತ್ತದೆ. ದೃಷ್ಟಿಕೋನದಲ್ಲಿ ಬದಲಾವಣೆಯು ನಮ್ಮ ಸ್ಪಷ್ಟತೆಯನ್ನು ಪಡೆಯಲು, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಏಕ

ಇದಲ್ಲದೆ ಪ್ರಕೃತಿಯು ನಮಗೆ ಬಹುವಿಧವಾದ ಅವಕಾಶಗಳನ್ನು ಒದಗಿಸುತ್ತದೆ. ನಾವು ಎಲೆಯ ಸಂಕೀರ್ಣ ಮಾದರಿಗಳನ್ನು ಗಮನಿಸುತ್ತಿರಲಿ ಅಥವಾ ಪಕ್ಷಿಗಳ ಚಿಲಿಪಿಲಿಯನ್ನು ಕೇಳುತ್ತಿರಲಿ, ನಮ್ಮ ಸುತ್ತಲಿನ ಪ್ರಪಂಚದ ಸೌಂದರ್ಯವನ್ನು ನಿಧಾನಗೊಳಿಸಲು ಮತ್ತು ಪ್ರಶಂಸಿಸಲು ಪ್ರಕೃತಿಯು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ.

0: ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕರಿನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು, ಕೆಣ್ಣನ ಹೊಣ್ಣನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ.
1: ಯಾವಾಗಲಾದರೂ ನೀವು ಅತಿಯಾದ ಒತ್ತಡವನ್ನು ಅನುಭವಿಸುತ್ತಿರುವಾಗ ಉದ್ಯಾನವನದಲ್ಲಿ ಸ್ವಲ್ಪ ದೂರ ಓಡಾಡಿ, ಬೀಚ್ನಲ್ಲಿ ಒಂದು ದಿನ ಕಳೆಯಿರಿ. ಪ್ರಕೃತಿಯಲ್ಲಿ ಜೀವಿಸಿ. ಪ್ರಕೃತಿಯ ಚಿಕಿತ್ಸೆಯು ಜೀವನದಲ್ಲಿ ವಿಶ್ರಾಂತಿ ಹುಡುಕುವವರಿಗೆ ಯಾವಾಗಲೂ ಲಭ್ಯವಿರುತ್ತದೆ. ಪ್ರಕೃತಿ ಒಂದು ವಿಸ್ಮಯವಿದ್ದಂತೆ, ಅದು ನಮಗೆ ಎಲ್ಲಾ ರೀತಿಯಲ್ಲಿಯೂ ಸಹಾಯ ಮಾಡುತ್ತದೆ. ಅದನ್ನು ಬಳಸಿಕೊಳ್ಳುವ ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು. ಒಂದು ಬಾರಿ ಹತ್ತಿರವೇ ಮದ್ದು ಇದ್ದರೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಅದನ್ನು ನಾಶ ಮಾಡುತ್ತೇವೆ.
0: ಎಷ್ಟು ನೋಡಿದರೂ ನನ್ನ ಕಣ್ಣಿಗೆ ಇನ್ನೂ ಸಮಾಧಾನವಾಗುತ್ತಿಲ್ಲ. ನಿನ್ನಲ್ಲಿ ಏನೋ ತಿಳಿಯದ ಒಂದು ಶಕ್ತಿಯನ್ನು ಅಡಗಿಸಿಕೊಂಡಿರುವೆ.
2: ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರವಿದೆ. ಬೆಳಗ್ಗೆ ಎದ್ದು ಸೂರ್ಯನ ಸೂಕ್ಷ್ಮ ಕಿರಣಗಳು ಮೈಮೇಲೆ ಪಸರಿಸಿದರೆ ಆಗ ಆಗುವ ಸಂತೋಷವೇ ಬೇರೆ. ಮತ್ತು ಆ ಪಕ್ಷಿಗಳ ಇಂಪಾದ ಸ್ವರ, ನದಿಗಳ ಜುಳು ಜುಳು ನಾದ, ಮಳೆ ಬಿದ್ದಾಗ ಬರುವ ಮಣ್ಣಿನ ಸುವಾಸನೆ, ಆ ಹೂಗಳಿಂದ ಬರುವ ಸುಗಂಧ ಭರಿತ ಸುವಾಸನೆ, ಆ ಮರಗಳಿಂದ ಬರುವ ಗಾಳಿ, ಮೋಡಗಳು, ಅಲ್ಲಿಂದ ಬೀಳುವ ಹನಿಗಳು, ಆ ಹನಿಗಳಲ್ಲಿ ನೆನೆದರೆ ನಮ್ಮನ್ನು ನಾವೇ ಮರೆಯುವಂತಹ ಭಾವನೆಯನ್ನು ನೀಡುತ್ತವೆ.

0: ಜೀವನದಲ್ಲಿ ಯಾವಾಗಲಾದರೂ ನಾನು ಒಬ್ಬಂಟಿ ಎಂಬ ಭಾವನೆ ಮೂಡಿದರೆ ಒಮ್ಮೆ ಪ್ರಕೃತಿಯ ಮಡಿಲಲ್ಲಿ ಮಲಗು. ತಾಯಿಯ ಮಡಿಲು ಹೇಗಿರುತ್ತದೋ ಹಾಗೇ ಇರುತ್ತದೆ. ಭಯವಾದರೆ ಒಮ್ಮೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ನೆನೆ. ಅವುಗಳು ಏನೇ ಆದರೂ, ಏನೇ ಕಷ್ಟ ಬಂದರೂ ಅದನ್ನು ಮೆಟ್ಟಿ ನಿಲ್ಲುತ್ತವೆ. ಹಾಗೆಯೇ ನಾವು ಸಹ ಕಷ್ಟಗಳು, ನೋವುಗಳು ಬಂದೊದಗಿದಾಗ ಖಿನ್ನತೆಗೆ ಒಳಗಾದರೆ ನಮ್ಮ ಜೀವನಕ್ಕೂ ಅರ್ಥವಿರುವುದಿಲ್ಲ. ಅವುಗಳನ್ನು ಎದುರಿಸಬೇಕು.
1: ಒಮ್ಮೆ ಅಳುವೆ, ಒಮ್ಮೆ ನಗುವೆ, ಎಲ್ಲರನ್ನು ನೋಯಿಸುವೆ, ನಗಿಸುವೆ. ನಿನ್ನ ಈ ನಾಟಕದಲ್ಲಿ ನಾನೀಗ ಕೇವಲ ಪ್ರೇಕ್ಷಕನಾಗಿ ಉಳಿದಿರುವೆ.
2: ಎಷ್ಟೋ ಪದಗಳಿಗೆ ಅರ್ಥ ಸಿಗದೇ ಇದ್ದಾಗ ಶಬ್ದಕೋಶದಲ್ಲಿರುತ್ತವೆ. ಹಾಗೆಯೇ ವಾಸಿಯಾಗದ ರೋಗಗಳು ಸಹ ಪ್ರಕೃತಿಯಲ್ಲಿ ಮದ್ದು ಇದೆ. ಜೀವನದಲ್ಲಿ ಒತ್ತಡ ಬಂದೊದಗಿದರೆ ಪ್ರಕೃತಿಯಲ್ಲಿ ಬೆಳೆಯುವ ಮರಗಳನ್ನು ನೋಡಿ ಕಲಿ. ಏಕೆಂದರೆ ಅವುಗಳು ಮಳೆ, ಗಾಳಿ, ಬಿಸಿಲು, ನೀರು ಎಲ್ಲವನ್ನು ಸಹಿಸಿಕೊಂಡು ಹೇಗೆ ಅವುಗಳು ಬೆಳೆದು ನಿಲ್ಲುತ್ತವೋ ಹಾಗೆಯೇ ನಾವು ಸಹ ಎಷ್ಟೇ ಕಷ್ಟಗಳು, ಜವಾಬ್ದಾರಿಗಳು ನಮ್ಮ ಮೇಲೆ ಇದ್ದರೂ ಅವುಗಳನ್ನು ಎದುರಿಸಿ ಮುಂದೆ ನಡೆಯಬೇಕು.
1: ಪ್ರಪಂಚದ ಎಲ್ಲ ಸೌಂದರ್ಯವು ನಿನ್ನ ಮುಂದೆ ತಲೆಬಾಗಲೇಬೇಕು. ನಿನ್ನ ಸೌಂದರ್ಯದ ಮುಂದೆ ಬೇರಿಲ್ಲ. ಅಂದವು ನಿನ್ನ ಧೂಳಿಗೆ ಸಮ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ ಆತಂಕ ಇದೆ. ತಾಯಿಗೆ ತನ್ನ ಕೂಸು ಹೇಗೆ ಹೇಗೆ ಬೆಳೆಯುತ್ತದೆ ಎಂದು ಪಕ್ಷಿಗಳು ಮೊಟ್ಟೆಯಿಟ್ಟಾಗ ಅವುಗಳನ್ನು ಕಾಪಾಡಿಕೊಳ್ಳುವ ಸಮಯದಲ್ಲಿ ಆಗುವ ಆತಂಕ, ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಿದ್ದೇನೆ, ಇನ್ನೇನು ಇಲ್ಲ, ಮುಂದೆ ಏನು, ಹೇಗೋ ಜೀವನ ನಡೆಸುವುದು ಎಂಬ ಆತಂಕ, ಇಂತಹ ಸಮಯದಲ್ಲಿ ಒಂದೆರಡು ಹೆಜ್ಜೆ ಪ್ರಕೃತಿಯ ಜೊತೆಗಿರಲಿ.
2: ನಿನ್ನ ಸೌಂದರ್ಯ ಹೊಗಳಲು ಪದ ಸಾಲದು, ನಾ ಕಲಿತ ವಿದ್ಯೆ ಸಾಲದು. ಒಟ್ಟಿನಲ್ಲಿ ನೀನೊಂದು ಮುಗಿಯದ ಭಾವನೆ ನನ್ನ ಈ ಪುಟ್ಟ ಮನದಲ್ಲಿ.
1: ನಿನ್ನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಬರೆಯುವ ಆಸೆ. ಆದರೆ ಏನು ಮಾಡಲಿ, ಎಲ್ಲಿ ನಿನಗೆ ದೃಷ್ಟಿಯಾಗುತ್ತದೆಯೋ ಎಂಬ ಭಯ ನನ್ನ ಮನದಲ್ಲಿ ಕಾಡುತ್ತಿದೆ. ಇಂತಿ ನಿನ್ನ ಸದಾ ಪ್ರೀತಿಸುವ ಪ್ರಕೃತಿ.

0: ಕೇಳುಗರೆ, ಮಾನವರು ಮತ್ತು ನೈಸರ್ಗಿಕ ಪ್ರಪಂಚದ ನಡುವಿನ ಸಂಪರ್ಕವನ್ನು ಅನ್ವೇಷಿಸುವಾಗ ಮುಂದಿನ ಬಾರಿ ನಮ್ಮೊಂದಿಗೆ ಸೇರಿಕೊಳ್ಳಿ. ಇಂದಿನ ಕಾರ್ಯಕ್ರಮ ನಡೆಸಿಕೊಟ್ಟವರು ಕಾರ್ಯಕ್ರಮ ಸಂಯೋಜಕರು ಶ್ರೀಮತಿ ಅಶ್ವಿನಿ ಹೆಚ್, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ. ಭಾಗವಹಿಸಿದವರು ಶ್ರೀಪೂರ್ಣ, ಶಶಾಂಕ್, ಹರ್ಷ, ಸನ್ನಿಧಿ, ನಂದಿನಿ, ಶ್ರೀತಿಕಾ. ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.
1: ಇದುವರೆಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಮನಃಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮ

0: ಚಿಕಿತ್ಸೆ ಅನಿವಾರ್ಯ.
1: ನೆನಪಿರಲಿ, ಲೈಂಗಿಕ ರೋಗಗಳು ಹಾಗೂ ಜನನಾಂಗ ಮಾರ್ಗ ಸೋಂಕುಗಳು ಎಚ್ಐವಿ ಸೋಂಕಿಗೆ ದಾರಿ ಮಾಡಿಕೊಡುವುದು.
2: ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಪರೀಕ್ಷೆ ಮತ್ತು ಚಿಕಿತ್ಸೆಗಳು ಅಗತ್ಯ ಅವಶ್ಯಕ.
0: ನಿಮ್ಮ ಒಳಿತಿಗಾಗಿ ಉಂಟು ಸಮಾಲೋಚನೆ.

0: ಎಚ್ಐವಿ ಏಡ್ಸ್ ಪೀಡಿತರು ಕೌಟುಂಬಿಕ ಜೀವನಕ್ಕೆ ಅರ್ಹರು. ಉಚಿತ ಆಪ್ತ ಸಮಾಲೋಚನೆ ಕೊಡಿಸಿ ಅವರಿಗೆ ಬಾಳಿಗೆ ಬೆಳಕು ಕೊಡಿ.
1: ಮೊಗಚ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಮುಕ್ ಲೆಂಗೇತ್, ಸಾಹಿತಿ ಲಾಯ್ಡ್ರೇಗೋ, ಅನಿ ರೋಷನ್ ಕ್ರಾಸ್ತಾ, ಸಂಗೀತ್ ವೆನಿಲ್ ವೇಗಸ್, ಗೈಲೆಲೇಜಾವನ ಸಾತ್ ಪ್ರಜೋತ್ ಡೇಸಾ, ಗೀತ್ ಚಿಂತ್ನಾನ್ ಎತಾಯ್.

0: ಮುಟ್ಟೋದ್ರಿಂದ
1: ಬರೋದಿಲ್ಲ,
0: ಕೈ ಕುಲ್ಕೋದ್ರಿಂದ
1: ಬರೋದಿಲ್ಲ,
0: ಹಪ್ಕೊಳ್ಳೋದ್ರಿಂದ
1: ಬರೋದಿಲ್ಲ,
0: ಮುದ್ದು ಮಾಡೋದ್ರಿಂದ
1: ಬರೋದಿಲ್ಲ,
0: ಜೊತೆಲೆ ಊಟ ಮಾಡೋದ್ರಿಂದ
1: ಬರೋದಿಲ್ಲ,
0: ಸೊಳ್ಳೆ ಕೀಟ ಕಚ್ಚೋದ್ರಿಂದ
1: ಬರೋದಿಲ್ಲ,
0: ಜೊತೆಯಾಗಿ ಓದೋದ್ರಿಂದ ಕೆಲಸ ಮಾಡೋದ್ರಿಂದ
1: ಬರೋದಿಲ್ಲ,
0: ಕೆಮ್ಮು ಸೀನೋದ್ರಿಂದ
1: ಬರೋದಿಲ್ಲ,
0: ಒಂದೇ ಶೌಚಾಲಯ ಬಳಸೋದ್ರಿಂದ
1: ಬರೋದಿಲ್ಲ.
2: ಅಯ್ಯೋ ಏನು ಬರೋದಿಲ್ಲ,
3: HIV AIDS ಬರೋದಿಲ್ಲ.
4: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.
1: ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನ ಬರೀತಾ ಇದ್ರು, ಓದ್ತಾ ಇದ್ರು, ಈಗ ತಮ್ಮ ಅನುಭವ ವಿಚಾರಗಳಿಗೆ ಅಕ್ಷರ ರೂಪ ನೀಡಿ ಪುಸ್ತಕವಾಗಿಸಿದ್ದಾರೆ. ಎಸ್, ಮಿಡಲ್ ಕ್ಲಾಸ್ ಬದುಕಿನ ಸುತ್ತ ಹೆಣೆದಿರುವ ಸುಂದರ ಕತೆ ಮಿಡಲ್ ಕ್ಲಾಸ್ ಮೇನಿಯಾ. ಪುಸ್ತಕದ ಲೇಖಕ, ಯುವ ಬರಹಗಾರ, ಎಸ್ಡಿಎಂ ಕಾಲೇಜಿನ ದ್ವಿತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿ ರಂಗನಾಥ್ ಚಿತ್ರದುರ್ಗ ಇವರ ಪುಸ್ತಕ ಬರೀಬೇಕಾದ್ರೆ ಎದುರಿಸಿದ ಸವಾಲುಗಳು, ಈ ಪುಸ್ತಕ ಬರೆಯೋಕೆ ಏನು ಸ್ಫೂರ್ತಿ, ಇವೆಲ್ಲದರ ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ಕೊಂಡು ಬರೋಣ ಬನ್ನಿ. ಯಾವಾಗಿಂದ ಶುರು ಮಾಡಿದ್ರಿ, ಯಾವಾಗಿಂದ ಬರೆಯುವ ಹವ್ಯಾಸ ಶುರುವಾಯ್ತು?
2: ಅಂದ್ರೆ ನನಗೆ ಮುಂಚೆಯಿಂದ ಬರಿತಾ ಇದ್ದೆ, ಅಂದ್ರೆ ಸಣ್ಣ ಹುಡುಗ ಇದ್ದಾಗಿಂದ. ನಾನು ಒಂದು ಹಿಂದೆ ಹೈಸ್ಕೂಲ್ ಅಲ್ಲಿ ನಾನು ಒಂದು ಟೂರ್ ಹೋಗಿದ್ದೆ, ಕರ್ನಾಟಕ ದರ್ಶನ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಟೂರ್ ಕರ್ಕೊಂಡು ಹೋಗಿದ್ರು. ಆ ಟೂರ್ ಹೋಗಿ ಬಂದಾಗ 5 ದಿನದ ಪ್ರವಾಸ ಅದು. ಬಂದು ವಾಪಸ್ ಬಂದ್ಮೇಲೆ ನಾನೊಂದು A4 ಸೈಜ್ ಸೀಟ್ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದೆ, ಅದಕ್ಕೊಂದು ಟೈಟಲ್ ಕೊಟ್ಟು ನನ್ನ ಪ್ರವಾಸ ಪುಸ್ತಕ ಅಂತ ಹೇಳ್ಬಿಟ್ಟು. ಆಗ ನಾನು ಎಲ್ಲೆಲ್ಲಿ ಹೋದೆ, ಏನೆಲ್ಲ ಮಾಡಿದೆ, ತುಂಬಾ ಚೆನ್ನಾಗಿ ಅದೊಂದು ಪುಸ್ತಕ ಬರೆದು ನಮ್ಮ ಟೀಚರ್ ಒಬ್ರಿಗೆ ತೋರಿಸಿದೆ, ಇಂಗ್ಲಿಷ್ ಟೀಚರ್ಗೆ. ಅವ್ರು ಹೇಳಿದ್ರು, ತುಂಬಾ ಚೆನ್ನಾಗಿ ಬರೆದಿದ್ಯಾ ನೀನು, ಹೀಗೆ ಮುಂದುವರೆಸು ಬರೀಬಹುದು ಅಂತ. ಬಟ್ ಅಲ್ಲಿಂದ ನಿರಂತರವಾಗಿ ನಾನು ಬರಿತಾನೆ ಇದ್ದೆ. ಅದಾದ ನಂತರ ಒಂದಷ್ಟು ಪ್ರೀತಿಯ ಬರಹಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ, ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಆ ರೀತಿ ಎಲ್ಲ ಬರೀಲಿಕ್ಕೆ ಶುರು ಮಾಡಿದಾಗ ಅದೊಂದು ಬರವಣಿಗೆ ಎನ್ನುವಂಥದ್ದು ನನ್ನ ಆಸಕ್ತಿ ಆಯ್ತು. ಅಲ್ಲಿಂದ ಬರವಣಿಗೆ ನನ್ನ ಅಭಿಯಾನ ಸಾಯ್ತು, ಸಾಗ್ತಾ ಬಂತು.
1: ಪುಸ್ತಕ ಮಾಡೋಕೆ ನಿಮ್ಗೆ ಏನು ಸ್ಫೂರ್ತಿ?
2: ಪುಸ್ತಕ ಮಾಡಬೇಕು ಎನ್ನುವಂಥದ್ದು ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ಕನಸು ನನಗೆ. ನಾನೊಬ್ಬ ಬರಹಗಾರ ಆಗ್ಬೇಕು, ನಾನೊಬ್ಬ ಲೇಖಕ ಆಗ್ಬೇಕು, ಯುವ ಕವಿ ಅನಿಸ್ಕೊಳ್ಬೇಕು ಅನ್ನುವಂಥದ್ದು ನನಗೆ ತುಂಬಾ ಇತ್ತು ಸಣ್ಣ ಹುಡುಗ ಇದ್ದಾಗಿಂದ್ಲೂ. ಹಾಗೆ ಬರಿತಾ ಇದ್ದೆ, ಒಂದಷ್ಟು ಅಂಕಣಗಳನ್ನ, ಕಾಲಂಗಳನ್ನ ಮತ್ತೆ ಪತ್ರಿಕೆಗಳಿಗೆ ಬರಹಗಳನ್ನ ಬರೆದು ಕಳಿಸಿದಾಗ ತುಂಬಾ ಜನ ತುಂಬಾ ಚೆನ್ನಾಗಿ ಬರಿತೀಯ, ಹೀಗೆ ಬರಿತಾ ಇರು ಅಂತ ಹೇಳ್ಬಿಟ್ಟು ನನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಕ್ಕೆ ಬರಿಬೇಕು ನಾನು ಏನೋ ಒಂಥರ ಎನ್ನುವಂತಹ ಪ್ರೋತ್ಸಾಹದ ಇದು ನನಗೆ ಬಂತು. ಹಾಗಾಗ್ಬಿಟ್ಟು ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಶುರು ಮಾಡಿದ್ಮೇಲೆ ಕನ್ನಡದ ಖ್ಯಾತ ವಿಮರ್ಶಕರು ಮತ್ತು ಕಥೆಗಾರರು ಡಾಕ್ಟರ್ ರಾಜಶೇಖರ್ ಸಾಳೆಮನೆ ಸರ್ ಹತ್ರ ಹೋಗಿ, ಸರ್ ಹೀಗೆ ಬರಿತಾ ಇದ್ದೀನಿ, ನನ್ನ ಇಷ್ಟೊಂದು ಅಂಕಣಗಳಿದ್ದಾವೆ ಮತ್ತೆ ಒಂದಷ್ಟು ಮಿಡಲ್ ಕ್ಲಾಸ್ ಬದುಕಿನ ಕಥೆಗಳಿಗೆ ನಾನು ಕಿವಿಯಾಗಿದ್ದೇನೆ, ಕೆಲವರ ಹತ್ರ ಕಥೆಗಳನ್ನ ಕೇಳಿದ್ದೇನೆ, ಅವರ ಬದುಕಿನ ಕಥೆಗಳಿಗೆ ಕಿವಿಯಾಗಿದ್ದೇನೆ, ಇದೆಲ್ಲವನ್ನ ಸೇರಿಸಿ ಒಂದು ಪುಸ್ತಕ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿದಾಗ ಅವರು ಅದನ್ನೆಲ್ಲ ನೋಡಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಓದಿ ಖಂಡಿತವಾಗಿಯೂ ಮರು ಮಾತಿಲ್ಲದೆ ಈ ಪುಸ್ತಕವನ್ನ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ಈ ಪುಸ್ತಕ ರೂಪುಗೊಳ್ತು.
1: ನಿಮ್ಮ ಪುಸ್ತಕ ಮಿಡಲ್ ಕ್ಲಾಸ್ ಮೇನಿಯಾ ಟೈಟಲ್ ವಿಭಿನ್ನವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ.
2: ಎಸ್, ಈಗಾಗಲೇ ಹೇಳಿದಂತೆ ಮಿಡಲ್ ಕ್ಲಾಸ್ ಬದುಕಿನ ಜೀವಿಗಳ ಕಥೆಗಳಿಗೆ ನಾನು ಕಿವಿಯಾಗಿದ್ದಾನೆ. ಯಾಕೆ ಅಂತಂದ್ರೆ ಮಧ್ಯಮ ವರ್ಗದ ಏನು ಜೀವನದಲ್ಲಿ ನಾವೆಲ್ಲ ಏನೆಲ್ಲ ತಲ್ಲಣಗಳನ್ನ ವಿಪ್ಲವಗಳನ್ನ ಅನುಭವಿಸ್ತೀವಿ, ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಂದೊಂದು ಆರ್ಟಿಕಲ್ ಆಗಿ, ಒಂದು ಪ್ರೀತಿಯಾಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಸಂಬಳ ಆಗಿರ್ಬೋದು, ಒಂದು ತಾಯಿ ಆಗಿರ್ಬೋದು, ಅದರ ಆಚೆ ಒಂದು ಬದುಕಾಗಿರ್ಬೋದು, ಅದೆಲ್ಲವನ್ನು ಕೂಡ ಅಕ್ಷರ ರೂಪಕ್ಕಿಳಿಸಿದೆ. ಹಾಗಾಗ್ಬಿಟ್ಟು ಮಧ್ಯಮ ವರ್ಗದ ಜೀವಿಗಳ ಕನಸೆ ಮತ್ತು ಅವರ ಹೋರಾಟ, ಅವರ ಬದುಕಿನ

0: ಪುಸ್ತಕದಲ್ಲಿ ಬರುವಂತಹ ವಿಚಾರಗಳು, ಕಥೆಗಳು ಕಾಲ್ಪನಿಕನ ಅಥವಾ ನಿಜವಾಗ್ಲೂ ನಡೆದಿರುವಂತಹದ್ದು, ಅದ್ರ ಬಗ್ಗೆ.
1: ಯಾವುದೇ ಒಬ್ಬ ಬರಹಗಾರ ತನ್ನ ಬರಹಗಳಲ್ಲಿ ತನ್ನ ಬರಹ ಯಾವಾಗ ಗಟ್ಟಿಯಾಗುತ್ತೆ, ತನ್ನ ಬರಹ ಯಾವಾಗ ಓದಿಸ್ಕೊಳ್ಳುತ್ತೆ, ತನ್ನ ಬರಹವನ್ನ ಓದುಗರು ಯಾವಾಗ ಮೆಚ್ಚುತ್ತಾರೆ ಅಂದ್ರೆ ಅದು ಕಾಲ್ಪನಿಕ ಮತ್ತು ನೈಜತೆ ಎರಡು ಮಿಕ್ಸ್ ಆದಾಗ. ನಾವು ಕೇವಲ ಕಾಲ್ಪನಿಕವಾಗಿ ಬರೆದ್ರೆ ಜನ ಒಪ್ಪಲ್ಲ, ಕೇವಲ ನೈಜವಾಗಿ ಬರಿತಾ ಹೋದ್ರೆ ಜನಕ್ಕೆ ಅದು ಬೋರ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ಕಾಲ್ಪನಿಕ ಮತ್ತು ನೈಜ ಎರಡನ್ನೂ ಮಿಶ್ರಣ ಮಾಡಿ ಬರೆದಾಗ ಮಾತ್ರ ಅದು ಓದುಗರಿಗೆ ಏನೋ ಒಂಥರ ಸಮಥಿಂಗ್ ಸ್ಪೆಷಲ್ ಅನ್ಸುತ್ತೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕದಲ್ಲಿ ಬರುವಂತಹ ಕೆಲ ಪಾತ್ರಗಳು, ಬಹುತೇಕ ಪಾತ್ರಗಳು ನೈಜ, ಕೆಲವೇ ಕೆಲ ಪಾತ್ರಗಳು ಮಾತ್ರ ಕಾಲ್ಪನಿಕ, ಇಮ್ಯಾಜಿನರಿ.
0: ಪುಸ್ತಕ ಬಿಡುಗಡೆಗೊಳಿಸೋದ್ರಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಇವತ್ತು ಪುಸ್ತಕ ಬಿಡುಗಡೆಯ ಕೆಲಸ ಸಲೀಸಾಗಿದೆ, ಬಟ್ ನನ್ನ ಪುಸ್ತಕ ಬಿಡುಗಡೆ ಅಷ್ಟು ನಾನು ಅಂದುಕೊಂಡಷ್ಟು ಸಲೀಸಾಗಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಪುಸ್ತಕ ಬಿಡುಗಡೆ ಅನ್ನುವಂಥದ್ದು ಇವತ್ತು ಸ್ವಪ್ರಕಾಶನಗಳಾಗ್ತವೆ, ಸಲೀಸಾಗಿ ನಾವು ಬಿಡುಗಡೆ ಮಾಡ್ಕೋಬಹುದು. ಬಟ್ ಒಂದೇನು ಅಂತಂದ್ರೆ ಸವಾಲುಗಳು ಅನೇಕ ಇರ್ತವೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಈ ರೀಲ್ಸ್ ಇದೆಲ್ಲ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲ ಒಂದ್ ಕಡೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಕಡಿಮೆ ಆಗಿದೆ, ಓದುಗರು ಕಡಿಮೆ ಆಗಿದ್ದಾರೆ ಅಂತ ಒಂದಷ್ಟು ವಿಚಾರಗಳು ನಮ್ಮ ಕಿವಿಗೆ ಆಗ್ತಾ ಇರ್ತವೆ. ಅದೆಷ್ಟರ ಮಟ್ಟಿಗೆ ನಿಜನೋ ನನಗೆ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಪುಸ್ತಕ ಮಾಡಬೇಕಾ ಬೇಡವಾ ಎನ್ನುವಂತಹ ಯೋಚನೆ ಮೊದಲಲ್ಲಿತ್ತು ನಂದು. ಯಾಕೆಂತಂದ್ರೆ ಇವತ್ತು ರೀಲ್ಸ್ ಎಲ್ಲ ಬಂದ ಮೇಲೆ ಸ್ವರೂಪ ಎಲ್ಲಿಗೆ ಬಂದಿದೆ ಅಂದ್ರೆ 60 ಸೆಕೆಂಡ್ಗೆ ಕ್ಲೈಮ್ಯಾಕ್ಸ್ ನೋಡ್ಬೇಕು. ನಾವೊಂದು ಕ್ಲೈಮ್ಯಾಕ್ಸ್ ನೋಡ್ಲಿಕ್ಕೆ ಹಿಂದೆಲ್ಲ 3 hour ಸಿನಿಮಾ ನೋಡ್ತಿದ್ವಿ, ಇವತ್ತು 60 ಸೆಕೆಂಡ್ಸ್ ಅಲ್ಲಿ ಅದರಲ್ಲಿ ಏನು ಇಲ್ಲ ಅಂದ್ರೆ ಲೈಕ್ಸ್ ಇಲ್ಲ ಶೇರು ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ವಿ. ಹಾಗಾಗ್ಬಿಟ್ಟು ಮಾಡ್ಬೇಕೋ ಬೇಡವಾ ಎನ್ನುವಂತ ಒಂದು ಗೊಂದಲ ಫಸ್ಟ್ನೇ ಸವಾಲು. ಅದನ್ನ ಸುಮಾರು ಜನ ಕೇಳಿದಾಗ ನಾನೀಗ ಒಂದು ಪುಸ್ತಕ ಮಾಡ್ಬೇಕು ಅನ್ಕೊಂಡಿದೀನಿ, ಈಗ ಒಂದು ಬರ್ದಿದೀನಿ ಅಂತ ಹೇಳಿದಾಗ ಪುಸ್ತಕ ಎಲ್ಲ ಯಾರು ಓದ್ತಾರೆ ಅಂತ ಹೇಳಿದವರು ಇದಾರೆ, ಹೇ ಮಾಡು ಮರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದವರು ಇದಾರೆ. ಯಾಕಂದ್ರೆ ಎರಡೂ ರೀತಿಯಾಗಿ ನನಗೆ ಸಜೆಷನ್ ಅನ್ನ ಕೊಟ್ಟಂತವ್ರು ಇದಾರೆ. ಹಾಗಾಗ್ಬಿಟ್ಟು ಅದು ಒಂದ್ ಸವಾಲು. ಅದನ್ನಾದ ನಂತರ ಇವತ್ತು ಕವರ್ ಪೇಜ್ ಮುಖಪುಟ ಏನಿದೆಯಲ್ಲ ಅದು ಲೇಖಕನಿಗೆ ಒಂದು ಕನಸಿರುತ್ತೆ, ನನ್ನ ಮುಖಪುಟ ಹೀಗೆ ಬರಬೇಕು. ಯಾಕಂದ್ರೆ ಲೇಖಕನಿಗೆ ಗೊತ್ತಿರುತ್ತೆ ಆ ಪುಸ್ತಕದ ಭಾವ ಏನು, ಅದು ಏನನ್ನ ಹೇಳುತ್ತೆ, ಅದರಲ್ಲಿ ಏನಿದೆ, ಏನು ಕಂಟೆಂಟ್ ಅಂತ. ಬಟ್ ಅದನ್ನ ಕಲಾವಿದರಿಗೆ ನಾವು ಅರ್ಥ ಮಾಡಿಸೋದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲನಾದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ನಾನು ಪುಸ್ತಕದ ಚಿತ್ರಣವನ್ನ ಕಲಾವಿದನಿಗೆ ಕಟ್ಟಿಕೊಡುವಲ್ಲಿ ವಿಫಲನಾಗಿದ್ದೆ. ಆ ಒಂದು ಕಾರಣದಿಂದಾಗಿ ನಾನು ಅಂದುಕೊಂಡಷ್ಟು ನನಗೆ ಸಮಾಧಾನ ತಂದುಕೊಡುವಷ್ಟು ಮುಖಪುಟ ಬರಲಿಲ್ಲ ಅಂತ ನನಗೆ ಅದೊಂದು ಇದೆ. ಹಾಗಾಗ್ಬಿಟ್ಟು ಕವರ್ ಪೇಜ್ ಮಾಡಿಸುವಂತದ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದು ಮತ್ತೊಂದು ಸವಾಲು. ಇನ್ನೊಂದು ಏನು ಅಂತಂದ್ರೆ ಏನೋ ಒಂದು ಸಮಾಜದಲ್ಲಿ ಗುರುತಿಸಿಕೊಂಡಂತವರು ಮುಂದುಡಿಯನ್ನ ಬರೀಬೇಕು ಎನ್ನುವಂತಹ ಬಯಕೆಗಳು ನಮ್ಮಲ್ಲಿರುತ್ತೆ. ಖಂಡಿತ ಅದು ತಪ್ಪಲ್ಲ, ಯಾವುದೇ ಒಬ್ಬ ಬರಹಗಾರನಿಗೆ ಆ ಬಯಕೆಗಳು ಇರಬೇಕು ಕೂಡ. ಬಟ್ ಒಂದೇನು ಅಂತಂದ್ರೆ ನಾನು ಮುನ್ನುಡಿ ಬರೆಸಲಿಕ್ಕೆ ಸರಿಸುಮಾರು 1 ತಿಂಗಳುಗಳ ಕಾಲ ಕಾಯ್ದಿದ್ದೆ. ಒಬ್ಬ ಯುವ ಲೇಖಕರನ್ನ ಕೇಳ್ಕೊಂಡಾಗ ಅವರು ಖಂಡಿತವಾಗಿಯೂ ಬಹಳ ಪ್ರೀತಿಯಿಂದ ಆದಷ್ಟು ಬೇಗ ಬರ್ಕೊಟ್ರು. ಮಿಕ್ಕಿದ್ದೆಲ್ಲವೂ ಕೂಡ ಅಂದ್ರೆ ಮುದ್ರಣದ್ದು ಇತ್ತೀಚಿನ ದಿನಗಳಲ್ಲಿ ಮುದ್ರಣ ಬಹಳ ತುಂಬಾ ಈಸಿ ಆಗಿದೆ. ಈ ಮಿಷನ್ಗಳು ಟೆಕ್ನಾಲಜಿ ಎಲ್ಲ ತುಂಬಾ ಬೆಳೆದಿರೋದ್ರಿಂದ ಬಹುಬೇಗನೆ ಲೇಔಟ್ಗೂ ಆಗ್ತಾರೆ, ವಿತಿನ್ 1 week ಮುದ್ರಣ ಆಗಿ ಪುಸ್ತಕ ಕೈ ಸೇರುತ್ತೆ ಅಷ್ಟು.
0: ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಯೋಚನೆಗಳು ಏನೇನಿದೆ ಅಂತ?
1: ನಾನು ಒಬ್ಬ ಪತ್ರಕರ್ತನಾಗಬೇಕು ಅನ್ನುವಂತಹ ಕನಸು ಇದ್ರೂ ಕೂಡ ಸಾಹಿತ್ಯದಲ್ಲಿ ನನ್ನನ್ನು ನಾನು ನಿರಂತರವಾಗಿ ಜೀವನದುದ್ದಕ್ಕೂ ತೊಡಗಿಸ್ಕೊಳ್ಬೇಕು ಎನ್ನುವಂತ ಅಭಿಲಾಷೆ ನನ್ನಲ್ಲಿದೆ. ಏನು ಅಂತಂದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಇವತ್ತು ಸಾಹಿತ್ಯ ಕೃಷಿಯನ್ನ ಮಾಡಿದಂತಹವರು, ಸಾಹಿತ್ಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡವರು, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡನ್ನೂ ಉಸಿರಾಡದಂತವರು ಇವತ್ತು ನಮ್ಮ ಕಣ್ಣೆದುರಿಗೆ ಸಾಕಷ್ಟು ಇದ್ದಾರೆ, ಅವರೇ ನನಗೆ ಸ್ಫೂರ್ತಿ. ಹಾಗಾಗ್ಬಿಟ್ಟು ಪತ್ರಿಕೋದ್ಯಮದ ಜೊತೆಗೆ ಸಾಹಿತ್ಯದಲ್ಲಿ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನಿರಂತರವಾಗಿ ನಾನು ಬರಿತಾ ಹೋಗ್ಬೇಕು. ಯಾವತ್ತೂ ಸುಮ್ಮನೆ ಕೂರ್ಬಾರ್ದು, ದಿನಕ್ಕೆ ಕನಿಷ್ಠ 1 ಪುಟವಾದರೂ 10 ಸಾಲುಗಳನ್ನಾದರೂ ತೋಚಿದ್ದನ್ನ ಗೀಚುವ ಮತ್ತು ಅದನ್ನ 4 ಮನಸ್ಸುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಬೇಕು. ಹಾಗಾಗ್ಬಿಟ್ಟು ಮುಂದಿನ ಪುಸ್ತಕಗಳಿಗೆ ಈಗಾಗಲೇ ಪ್ಲಾನ್ ಆಗ್ತಾ ಇದೆ, ಅದರ ಒಂದು ರೂಪುರೇಷೆ ಕೂಡ ಸಿದ್ಧಗೊಂಡಿದೆ.
0: ಸಾಮಾನ್ಯ ಬರಹಗಾರನಾಗಿ ರಾಜ್ಯಾದ್ಯಂತ ನಿಮ್ಮ ಪುಸ್ತಕವನ್ನ ಪ್ರಮೋಟ್ ಮಾಡುವಲ್ಲಿ ನೀವು ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ?
1: ಒಳ್ಳೆ ಪ್ರಶ್ನೆ. ಇದು ನನಗೆ ಕೂಡ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಈ ಪ್ರಮೋಷನ್ ಅಂತ ಬಂದಾಗ. ಒಬ್ಬ ಯುವ ಲೇಖಕ, ಒಬ್ಬ ಸಾಮಾನ್ಯ ಬರಹಗಾರ ಈಗ ತಾನೇ ಸಾಹಿತ್ಯ ಲೋಕಕ್ಕೆ ಕಾಲಿಟ್ಟಿದ್ದಾನೆ, ಅವನು ಬರೀತಾನೆ, ಅವನ ಪುಸ್ತಕಗಳನ್ನ ಕೊಳ್ಳಲಿಕ್ಕೆ ಏನು ಪುಸ್ತಕ ಮಳಿಗೆಗಳು ಮುಂದೆ ಬರೋದಿಲ್ಲ. ಬಟ್ ನನ್ನ ವಿಷಯದಲ್ಲಿ ಹಾಗಾಗ್ಲಿಲ್ಲ. ಯುವ ಲೇಖಕರ ಪುಸ್ತಕಗಳನ್ನ ಪುಸ್ತಕ ಮಳಿಗೆಗಳ ಖರೀದಿಸುವಲ್ಲಿ ಎಲ್ಲ ಒಂದ್ ಕಡೆ ಹಿಂದೇಟಾಗ್ತವೆ. ಹಾಗಾಗ್ಬಿಟ್ಟು ನನ್ನ ಪುಸ್ತಕವನ್ನ ನಾನೊಂದು ರೀಲ್ ಮಾಡಿದೆ, ಇನ್ಸ್ಟಾ ರೀಲ್. ಮೊಟ್ಟ ಮೊದಲನೇದಾಗಿ ನನ್ನ ಸ್ನೇಹಿತನೊಬ್ಬ ನನ್ನ ಪುಸ್ತಕದ 4 ಸಾಲುಗಳನ್ನ ಹೈಲೈಟ್ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹರಿಬಿಟ್ಟ. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದ್ ಕಡೆ ಹ್ಯೂಜ್ ರೆಸ್ಪಾನ್ಸ್ ಬಂತು. ಅದಕ್ಕೆ ಸರಿಸುಮಾರು 6,70,000 ಓದುಗರು ಅದನ್ನ ನೋಡಿದ್ರು ಇನ್ಸ್ಟಾದಲ್ಲಿ. ಒಂದಷ್ಟು ಒಳ್ಳೆ ಕಮೆಂಟ್ಸ್ ಬಂತು, ಒಳ್ಳೆ ಲೈಕ್ ಬಂತು. ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಪ್ರಮೋಷನ್ ಮಾಡ್ಲಿಕ್ಕೆ. ಯಾವ ಪುಸ್ತಕ ಮಳಿಗೆಯಲ್ಲಿ ಹೋದ್ರು ಕೂಡ ಪುಸ್ತಕವನ್ನ ಕೊಂಡ್ಕೊಂಡ್ರು. ಅದಾದ ನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ಪ್ರಮೋಷನ್ ಮಾಡ್ತಾ ಬಂದೆ, ನಿರಂತರವಾಗಿ ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿ ಪುಸ್ತಕದ ಬಗ್ಗೆ ಚಿತ್ರಗಳನ್ನ ವಿಡಿಯೋಗಳನ್ನ ನಿರಂತರವಾಗಿ ಬಿತ್ತರಿಸಿದೆ. ಅದು ಓದುಗರಿಗೆ ತಲುಪಿತು. ಪುಸ್ತಕದಲ್ಲಿನ ಕೆಲ ಸಾಲುಗಳು ಓದುಗರಿಗೆ ಇಷ್ಟ ಆಯ್ತು. ಹಾಗಾಗ್ಬಿಟ್ಟು ಪ್ರಮೋಷನ್ ಅತಿ ಸುಲಭವಾಗಿ ಆಯ್ತು ನನ್ನ ವಿಚಾರದಲ್ಲಿ ಅಂತ ನಾನು ಅನ್ಕೊಳ್ತೇನೆ. ಪುಸ್ತಕ ಮಳಿಗೆಯವರಿಗೆ ಥ್ಯಾಂಕ್ಸ್.

0: ಸೊ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜನರ ರೆಸ್ಪಾನ್ಸ್ ಹೇಗಿದೆ?
1: ಎಸ್, ಖಂಡಿತವಾಗಿಯೂ ಒಬ್ಬ ಬರಹಗಾರನಿಗೆ ಅವನ ಅಕ್ಷರಗಳು ಪುಸ್ತಕದ ರೂಪ ಪಡೆದು ಓದುಗರ ಮನಸ್ಸು ತಲುಪಿ ಓದುಗರ ಬಾಯಲ್ಲಿ ಬರುವ ಮಾತುಗಳಿವೆಯಲ್ಲ, ಅದು ಕೊಟ್ಟಷ್ಟು ಖುಷಿ ಒಂದು ಕೋಟಿ ಕೊಟ್ಟರು ಸಿಗಲ್ಲ ಅಂತ ನಾನು ಅನ್ಕೋತೀನಿ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಹೈಲೈಟ್ ಮಾಡಿ ಹಾಕಿದ್ದಕ್ಕೆ ಬ್ರೋ ನೆಕ್ಸ್ಟ್ ಪೇಜ್ ಹಾಕಿ ಬ್ರೋ ಅಂತ ಕಮೆಂಟ್ ಮಾಡದಂತವರು ಇದಾರೆ. ಅವರಿಗೆ ಪರ್ಸನಲ್ ಆಗಿ ಅವರು ವಾಟ್ಸ್ಆಪ್ ನಂಬರ್ ತರಿಸಿಕೊಂಡು ನನ್ನ ಪುಸ್ತಕದ ಅಷ್ಟೂ ಲೇಖನವನ್ನ ಅವರಿಗೆ ವಾಟ್ಸ್ಆಪ್ ಮಾಡಿದ್ದಂತದ್ದು ಇದೆ, ಆ ಲೇಖನದ ಅಷ್ಟೂ ಪೇಜ್ ಗಳನ್ನ. ಹಾಗಾಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ಒಳ್ಳೆ ಲೈಕ್ಸ್ ಇದೆ, ಆ ಖುಷಿ ಖಂಡಿತವಾಗಿಯೂ ನನಗಿದೆ. ಇನ್ನು ಕೂಡ ದೀಕ್ಷಿತ್ ನಾಯರ್ ಒಬ್ಬ ಯುವ ಲೇಖಕ ಮತ್ತು ಪತ್ರಕರ್ತ, ಅವರು ಕೂಡ ನನ್ನ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ ನನ್ನ ಪುಸ್ತಕದ ಬಗ್ಗೆ. ಆಗ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ, ನನಗೆ ಅದು ತುಂಬಾ ಖುಷಿ ಕೊಡುವಂತಹ ವಿಚಾರ.
0: ಸೊ ನೀವು ಈಗ ಒಂದು ರೀಲ್ ಬಗ್ಗೆನೆ ಮಾತಾಡಿದ್ರಿ, ನಿಮ್ಮ ಪುಸ್ತಕದಲ್ಲಿ 29 ಲೇಖನಗಳಿದ್ರು ಅದರಲ್ಲಿ ಒಂದೇ ಲುಕ್ ಗೆ ಬಿದ್ರೆ ಹೇಗೆ ಅನ್ನುವಂತ ಒಂದು ಲೇಖನ ಬಹಳ ಜನರಿಗೆ ಇಷ್ಟವಾಗಿದೆ. ಅದರಲ್ಲಿ ಸಾಲು ಒಂದು, ಇಂದು ಹುಡುಗರು ಹುಡುಗಿಯರನ್ನ ಹುಡುಕುತ್ತಿಲ್ಲ, ತಮ್ಮ ಖಾಲಿತನವನ್ನ ಒಂಟಿತನದ ಭಾವನೆಯನ್ನ ತುಂಬುವ ವಸ್ತುವನ್ನ, ನನಗೂ ಒಬ್ಬ ಗರ್ಲ್ ಫ್ರೆಂಡ್ ಇರಬೇಕಿತ್ತು ಅನ್ನೋ ಕನಸಿನ ಕೊರತೆಯನ್ನ ನೀಗಿಸುವ ಮಾಯೆಯನ್ನ ಹುಡುಕುತ್ತಿದ್ದಾರೆ. ಹುಡುಗಿಯರ ಒಂದೇ ಲುಕ್ಕಿಗೆ ಹುಡುಗರು ಬಿದ್ದರೆ ಅದು ಪ್ರೇಮವಲ್ಲ, ಅದು ನಮ್ಮ ಕಣ್ಣುಗಳ ಸೋಲು. ಸೊ ಇದೇ ಲೈನ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಈ ಲೈನ್ ಹಾಕಿದಂತ ಒಂದು ರೀಲ್ ಬಹಳ ಓಡಿದೆ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ?
1: ಅಂದ್ರೆ ಇವತ್ತು ನಾವೇನು ಕಾಲೇಜಿನ ಮೆಟ್ಟಿಲೇರಿದೀವಿ, ಕಾಲೇಜು ಕ್ಯಾಂಪಸ್ ನಿಂದ ಕಾಲೇಜು ಜೀವನ ಮುಗಿಸಿ ಹೊರ ಹೋಗ್ತಾ ಇದೀವಿ, ಯುವ ಮನಸ್ಸುಗಳು ನಾವೇನಿದೀವಿ, ನಮ್ಮ ಮನಸ್ಸುಗಳು ಇವತ್ತು ಎಲ್ಲ ಒಂದ್ ಕಡೆ ಪ್ರೀತಿಯ ಕಡೆಗಿಂತಲೂ ಅಟ್ರಾಕ್ಷನ್ ಆಕರ್ಷಣೆ ಅನ್ನುವಂತದ್ದಿದೆಯಲ್ಲ, ಆ ಆಕರ್ಷಣೆಯ ತುಡಿತಕ್ಕೆ ಒಳಗಾಗ್ತಾ ಇದ್ದಾವೆ. ಪ್ರೀತಿಯನ್ನ ಬಯಸ್ತಾ ಇಲ್ಲ, ಬದಲಾಗಿ ಆಕರ್ಷಣೆಯನ್ನ ಬಯಸ್ತಾ ಇದ್ದಾವೆ. ಪ್ರೀತಿ ಮಾಡ್ಲಿಕ್ಕೆ ಮನಸ್ಸು ಮನಸ್ಸುಗಳು ಅರ್ಥ ಮಾಡ್ಕೋಬೇಕು. ಆ ರೀತಿ ಆ ಒಂದು ನಾನು ನಿಟ್ಟಿನಲ್ಲಿ ಆ ಒಂದು ಲೈನ್ ಗಳನ್ನ ಬರೆದೆ, ಅದು ತುಂಬಾ ಓಡಿದೆ. ಖಂಡಿತವಾಗಿಯೂ ನಾನು ಒಬ್ಬ ಪ್ರೀತಿಸಿದವನೆ, ನನಗೂ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಖಂಡಿತವಾಗಿಯೂ ಆಸಕ್ತಿ ಇತ್ತು. ನಾನು ಕೂಡ ಇದರಲ್ಲಿ ಅನೇಕ ಬಾರಿ ಉಚ್ಚಾಟ ಆಡಿದ್ದೇನೆ, ಚಿತ್ರ ವಿಚಿತ್ರವಾದ ಸ್ಟೋರಿಗಳನ್ನ ಹಾಕೊಂಡಿದ್ದಾನೆ, ಸ್ಟೇಟಸ್ ಗಳನ್ನ ಹಾಕೊಂಡಿದ್ದಾನೆ. ನನ್ನ ಮೊದಲ ಪ್ರೇಮ ವಿಫಲ ಪ್ರೇಮ ಅದು, ನಾನು ಫಸ್ಟ್ ಲವ್ ಮಾಡಿದ್ದು ಅದು ಲವ್ ಫೇಲ್ಯೂರ್. ನಾನು ಹೇಳ್ಕೊಂಡಿಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ, ಹೇಳ್ಕೊಳ್ಳುವಂತಹ ಸನ್ನಿವೇಶನೂ ಇರಲಿಲ್ಲ, ಹಾಗಾಗ್ಬಿಟ್ಟು ನಾನು ಹೇಳ್ಕೊಳ್ಳಿಲ್ಲ. ಅದು ಎಲ್ಲ ಒಂದ್ ಕಡೆ ಅಟ್ರಾಕ್ಷನ್ ಅಟ್ರಾಕ್ಷನ್ ಆಗಿ ಉಳಿತು. ಹಾಗಾಗ್ಬಿಟ್ಟು ನಾವೆಲ್ಲ ಒಂದ್ ಕಡೆ ಆಕರ್ಷಣೆಗೆ ಒಳಗಾಗ್ತಾ ಇದೀವಿ, ಮುಂದಿನದ್ದನ್ನ ಯೋಚನೆ ಮಾಡ್ತಿಲ್ಲ ಅಂತ ಅನಿಸ್ತು, ಹಾಗಾಗಿ ಬರ್ದಿದ್ದು.
0: ನೀವು ನಿಮ್ಮ ಅನುಭವಗಳನ್ನೇ ಹಾಗಾದ್ರೆ ಬರಹವಾಗಿ ಪುಸ್ತಕವಾಗಿಸಿದ್ದೀರಾ ಅಂತ?
1: ಖಂಡಿತ ಹೌದು, ಅನುಭವಗಳು ಬಿಟ್ರೆ ಅಲ್ಲಿ ಬೇರೆ ಏನು ಇಲ್ಲ. ಅನುಭವಗಳು ಯಾವಾಗ ನಮ್ಮಲ್ಲಿ ಪಕ್ವವಾಗ್ತವೆ, ನಮ್ಮಲ್ಲಿ ಅನುಭವದ ಇಟ್ಟಿಗೆ ಗೂಡು ಯಾವಾಗ ಸುಡುತ್ತೆ, ಅದು ಸುಟ್ಟು ಕಸುವಾಗುತ್ತೆ, ಆಗ ಬರಹ ಗಟ್ಟಿಯಾಗುತ್ತೆ. ನಮ್ಮ ಅನುಭವಗಳು ಎಷ್ಟು ಜಾಸ್ತಿ ಆಗ್ತವೋ ಅಷ್ಟು ಬರವಣಿಗೆ ನಮ್ಮನ್ನ ರುದ್ದಿಸಿಕೊಂಡು ನಮ್ಮನ್ನ ಬರವಣಿಗೆಯಲ್ಲಿ ತೊಡಗಿಸುತ್ತೆ. ಹಾಗಾಗ್ಬಿಟ್ಟು ಅನುಭವಗಳು ಮಾಗಿದಷ್ಟು ಪುಸ್ತಕ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವತಃ ನಂಬಿದ್ದೀನಿ. ಅನುಭವಗಳ ಮೂಲಕ ಒಂದಷ್ಟು ಕಾಲ್ಪನಿಕತೆಯನ್ನು ಸೃಷ್ಟಿಸಿಕೊಂಡು ಪುಸ್ತಕವನ್ನ ಹೊರತಂದಿದ್ದೀನಿ.
0: ಮಿಡಲ್ ಕ್ಲಾಸ್ ಮೇನಿಯಾ, ಈ ಪುಸ್ತಕದ ವಸ್ತು ಏನು ಮತ್ತೆ ಈ ಪುಸ್ತಕವನ್ನ ಯಾಕೆ ಜನರು ತಕೊಂಡು ಓದ್ಬೇಕು ಅಂತ?
1: ಪುಸ್ತಕ ಫಸ್ಟ್ ಪುಸ್ತಕದ ಒಂದು ಇದನ್ನ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ 29 ಲೇಖನಗಳಲ್ಲಿ 7 ಅಂಕಣಗಳೇನಿದಾವೆ, ಕ್ರೀಡಾ ಅಂಕಣಗಳು. ಅವು ಕೂಡ ಮಧ್ಯಮ ವರ್ಗದ ಜೀವಿಗಳ, ಅಂದ್ರೆ ಜನರ, ಯುವಕರ, ಯಾರು ತಿನ್ನಲಿಕ್ಕೆ ಒಂದೊತ್ತಿನ ಊಟಕ್ಕೂ ಕಷ್ಟಪಟ್ಟು ಬ್ಯಾಟ್ ಹಿಡಿದು ಮೈದಾನದಲ್ಲಿ ತನ್ನ ಬೆವರಿನ ಶ್ರಮವನ್ನ ಹರಿಸಿ ಏನು ಒಂದು ಉಜ್ವಲವಾದಂತಹ ಬದುಕನ್ನ ಕಟ್ಕೊಂಡ್ರು ಅಂತವರ ಕತೆ 7 ಇದಾವೆ. ಅದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ಮಧ್ಯಮ ವರ್ಗದ ಜೀವಿಗಳ ಬದುಕು ಬವಣೆ, ಅವರ ತಲ್ಲಣ ವಿಪ್ಲವಗಳನ್ನ, ಅವರ ದಿನನಿತ್ಯದ ಬದುಕಿನಲ್ಲಿ ಅವರು ಅನುಭವಿಸಲಿರುವ ಮತ್ತು ಅನುಭವಿಸಿದಂತಹ ಮತ್ತು ಇಂದಿಗೂ ಅನುಭವಿಸುತ್ತಿರುವಂತಹ ಒಂದಷ್ಟು ವಿಚಾರಗಳನ್ನ, ವಿಚಾರಧಾರೆಗಳನ್ನ ಈ ಪುಸ್ತಕ ವಸ್ತು ಮಾಡಿಕೊಂಡಿದೆ, ತನ್ನ ಕಥಾ ವಸ್ತು ಮಾಡಿಕೊಂಡಿದೆ. ಅಲ್ಲಿರುವಂತಹ ಅಷ್ಟೂ ಲೇಖನಗಳು ಅದು ಕೇವಲ ಒಂದು ಮೋಟಿವೇಶನಲ್ ಕೈಪಿಡಿ ಅಂತ ಯಾರು ಭಾವಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಸುಮಾರು ಜನ ನನಗೆ ಹೇಳಿದ್ದಾರೆ, ನೈಜ ಚಿತ್ರಣ ಯಾಕೆ ಕೊಡ್ತಿದ್ದೀನಿ, ಅಲ್ಲಿ ಉದಾಹರಣೆಗಳು ತುಂಬಾ ಹೇಳಿದ್ದೀನಿ. ಒಬ್ಬ ಓದುಗನಿಗೆ ಉಪದೇಶ ಕೊಡೋದಕ್ಕಿಂತ ಉದಾಹರಣೆ ಕೊಟ್ಟಾಗ ಅದು ಅವನ ಮನಸ್ಸಿಗೆ ತಾಕತ್ತೆ. ಹಾಗಾಗ್ಬಿಟ್ಟು ಉದಾಹರಣೆಗಳ ಮೂಲಕ ವಿವರಣಾ ಸಹಿತವಾಗಿ ನಾನು ಆ ಪುಸ್ತಕದಲ್ಲಿ ನನ್ನ ಮಿಡಲ್ ಕ್ಲಾಸ್ ಬದುಕಿನ ನಾನು ಕಂಡುಂಟಂತಹ ನೋವು ನಲುವುಗಳು ಮತ್ತು ಅನುಭವಿಸಿದಂತಹ ನೋವನ್ನ ಮಿಕ್ಸ್ ಮಾಡಿ ಬರೆದಿರುವಂತದ್ದು. ಇನ್ನೊಂದು, ಈ ಪುಸ್ತಕವನ್ನು ಯಾಕೆ ಕೊಂಡು ಓದಬೇಕು ಅಂತ. ಎಸ್, ಖಂಡಿತವಾಗಿ ಈ ಪುಸ್ತಕ ನಾನು ಯುವ ಮನಸ್ಸುಗಳಿಗೆ, ಅಂತಂದ್ರೆ ಯಾರು ಈಗಷ್ಟೇ ಕಾಲೇಜಿನ ಮೆಟ್ಲತ್ತಿದ್ದಾರೆ, ಕಾಲೇಜಿಂದ ಹೊರ ಹೋಗ್ತಿದ್ದಾರೆ, ಈಗಷ್ಟೇ ಮದುವೆಗಳಿಗೆ ಪೂರ್ವ ತಯಾರಿ ಮಾಡ್ಕೊಳ್ತಾರೆ, ಈಗಷ್ಟೇ ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗಷ್ಟೇ ಉದ್ಯೋಗ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಅವರಿಗೆ ಈ ಪುಸ್ತಕ ಬಹಳ ಆಪ್ತವಾಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅಂದ್ರೆ ಇವರೆಲ್ಲರ ಒಂದು ನೋವು ನಲಿವುಗಳು ಕೂಡ ಅಲ್ಲಿದಾವೆ. ಒಬ್ಬ ಮಿಡಲ್ ಕ್ಲಾಸ್ ಮದುವೆ ಅಂತ ಒಂದಿದೆ, ಒಬ್ಬ ಮಧ್ಯಮ ವರ್ಗದ ಹುಡುಗ ಮದುವೆಯಲ್ಲಿ ಅನುಭವಿಸುವಂತಹ, ಮದುವೆಯಲ್ಲಿ ಅವನಿಗೆ ಎದುರಾಗುವಂತಹ ಸಂದಿಗ್ಧ ಸನ್ನಿವೇಶ ಪರಿಸ್ಥಿತಿ. ಅದಾದ್ಮೇಲೆ ಮಹಾನಗರ ಮನೋಜ ಅಂತ ಇದೆ, ಬೆಂಗಳೂರು ಎನ್ನುವಂತಹ ಒಂದು ಜೀವನದಲ್ಲಿ ಅಲ್ಲಿ ಬೇರೆದ್ದೇ ಪ್ರಪಂಚ ಬೆಂಗಳೂರು. ಅಲ್ಲಿ ದುಡ್ಡು ಮಾಡ್ತೀವಿ, ಇನ್ನೇನ್ ಮಾಡ್ತೀವಿ, ಅದು ಬೇರೆ, ದುಡ್ಡು ಮಾಡೋದ್ ಪಕ್ಕಕ್ಕೆ ಇಡೋಣ. ಬಟ್ ಬೆಂಗಳೂರು ಕಲಿಸಿದಷ್ಟು ಬದುಕನ್ನ ಅಷ್ಟು ಸಲೀಸಾಗಿ ಬೇರೆ ಯಾವ ಯೂನಿವರ್ಸಿಟಿನೂ ನಮಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಜನರನ್ನ ಹೊಟ್ಟೆ ಇಚ್ಚುಕಿಕೊಂಡು ನರಳುವಂತವರನ್ನ ನಾನು ನೋಡಿದ್ದೇನೆ. ಹಾಗಾಗ್ಬಿಟ್ಟು ಅಂತವರೆಲ್ಲರ ಕಥೆಗಳನ್ನ, ಬದುಕು ಬವಣೆಗಳನ್ನ ಏನ್ ಹೊಂದಿದೆ ಈ ಪುಸ್ತಕ. ಈ ಪುಸ್ತಕವನ್ನ ತಗೊಂಡು ಓದಿದಾಗ ಮಿಡಲ್ ಕ್ಲಾಸ್ ಜಗತ್ತೇನಿದೆ, ಮಿಡಲ್ ಕ್ಲಾಸ್ ಬದುಕು ಏನಿದೆ, ಮಧ್ಯಮ ವರ್ಗದ ಜೀವಿಗಳೇನಿದ್ದಾರೆ, ಅವರ ಕಥೆಗಳಿದಾವೆ, ಅದು ಓದುಗರಿಗೆ ಆಪ್ತವಾಗುತ್ತೆ, ಇಷ್ಟವಾಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಪುಸ್ತಕವನ್ನ ಓದುಗರು ಕಣ್ಣಿಗೆ ಒತ್ತಕೊಂಡು ಓದ್ತಾರೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ನನಗೆ ಎಲ್ಲ ಒಂದ್ ಕಡೆ ಕನಸಾಗಿತ್ತು, ಬಟ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓ ನಾನು ಬರೆದ್ರು ಓದ್ತಾರೆ ಎನ್ನುವಂತಹ ಭಾವನೆ ಬಂದಿದೆ.
0: ಸೊ ನಿಮ್ಮ ರೀತಿಯಲ್ಲಿಯೇ ಪುಸ್ತಕ ಬರೀಬೇಕು, ಲೇಖಕನಾಗಬೇಕು ಅನ್ನುವಂತ ಕನಸುಗಳನ್ನ ಕಾಣ್ತಾರಲ್ವಾ, ಸೊ ಅಂತ ಯುವ ಬರಹಗಾರರಿಗೆ ಏನ್ ಹೇಳ್ತೀರಾ?
1: ಬರೆದದ್ದನ್ನ ನಾವು ಚಡಪಡಿಸ್ತೀವಿ, ಇಮಿಡಿಯೇಟ್ ಆಗಿ ಪ್ರಕಟ ಆಗ್ಬೇಕು. ಅದು ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಪಬ್ಲಿಷ್ ಆಗ್ಬೇಕು, ಇವತ್ತು ಬರೆದ್ರೆ ನಾಳೆ ಬೆಳಿಗ್ಗೆ ವೆಬ್ಸೈಟ್ ಅಲ್ಲಿ ಬೈಲೈನ್ ಒಂದಿಗೆ ಬರಬೇಕು. ಅದು ತಪ್ಪು. ಆಕ್ಚುಲಿ ನನಗೆ ಸುಮಾರು ಜನ ಹೇಳಿರುವಂತದ್ದು ಯಾಕೆ ಅಂತಂದ್ರೆ, ಒಂದೇ ಹೊಡೆ ಬರವಣಿಗೆ, ಒಂದೇ ಒಂದು ಸಲಿಗೆ ನಾವು ಫಸ್ಟ್ ಏನ್ ಬರಿತೀವಲ್ಲ ಅಷ್ಟು ಆ ಬರವಣಿಗೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಸ್ವತಃ ನಂಬ್ತೇನೆ. ಒಂದು ಬರವಣಿಗೆಯನ್ನ ಬರೆದು ಒಂದು ಆರ್ಟಿಕಲ್ ಅನ್ನ ಬರೆದು ಆ ಪದಗಳನ್ನ ಒಡಿಬೇಕು, ಪದಕ್ಕೆ ಭಾವವನ್ನ ತುಂಬಬೇಕು, ಪದಕ್ಕೆ ಪದ ಕಟ್ಟಬೇಕು, ವಾಕ್ಯ ಸೇರಿಸಿ ಅಲ್ಲೊಂದು ರಚನೆ ರೂಪ ಕೊಡಬೇಕು. ಅದು ಆಗ ಮಾತ್ರ ಬರಹ ಗಟ್ಟಿಯಾಗುತ್ತೆ, ಓದಿಸ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಬರೆದದ್ದನ್ನ ಇಮಿಡಿಯೇಟ್ ಪ್ರಕಟ ಆಗಬೇಕು, ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಪತ್ರಿಕೆಯಲ್ಲಿ ಬರಬೇಕು, ನಮ್ಮ ಬರಹವನ್ನ ನಾಳೆ ತುಂಬಾ ಜನ ಓದಬೇಕು. ಈ ರೀತಿ ಯಾವಾಗ ಮಹತ್ವ, ಅದನ್ನು ಹೇಳಿದೀನಿ ನಾನು ಮಹತ್ವಾಕಾಂಕ್ಷೆಗಳ ಬಗ್ಗೆ, ಆಕಾಂಕ್ಷೆಗಳು ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಬರಹ ಬರೀಬಾರ್ದು. ಯಾರೋ ಓದಬೇಕು, ರಿಪ್ಲೈ ಮಾಡಬೇಕು, ನಾನು ಒಂದು ಲೆಟರ್ ಟು ದ ಎಡಿಟರ್ ಬರಿತೀನಿ ಅದಕ್ಕೆ ನನಗೆ ರಿಪ್ಲೈ ಬರಬೇಕು, ಅದರಿಂದ ಕೆಲಸ, ಆ ರೀತಿಯಾದಂತಹ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬರೆದ್ರೆ ಅಲ್ಲಿ ಬರವಣಿಗೆ ಗಟ್ಟಿಯಾಗಲ್ಲ, ಬರವಣಿಗೆ ಓದುಗನ ಮನಸ್ಸನ್ನ ಸ್ಪಷ್ಟವಾಗಿ ತಲುಪಲ್ಲ. ಆಗ್ಬಿಟ್ಟು ಅದೆಲ್ಲವನ್ನೂ ಕೂಡ ಬಿಟ್ಟು ಬರೆದಂದೇ ಮತ್ತೆ ಮತ್ತೆ ತಿದ್ದಿ ತೀಡಿ ಅದಕ್ಕೊಂದು ರೂಪ ಕೊಟ್ಟು ಪದೇ ಪದೇ ಓದಿದಾಗ ಚೇಂಜಸ್ ಗೊತ್ತಾಗುತ್ತೆ, ಎಲ್ಲಿ ಏನು ಬದಲಾವಣೆ ಮಾಡಬೇಕು ಅಂತ. ಹಾಗ ಬರೆದ್ರೆ ಉತ್ತಮ ಅಂತ ನನಗನ್ಸುತ್ತೆ, ಅದನ್ನ ನಾನು ಕೂಡ ಮಾಡ್ತಾ ಬಂದಿದೆ.
0: 29 ಲೇಖನವನ್ನ ಬರೀಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ನೀವು?
1: ನನಗೆ 29 ಲೇಖನಗಳ ಕಾನ್ಸೆಪ್ಟ್ ಅಷ್ಟೇ ಅಲ್ಲ, ನನ್ನ ಕಣ್ಣು ಮುಂದೆ 100-150 ಲೇಖನಗಳ ಕಾನ್ಸೆಪ್ಟ್ ಇತ್ತು, ವಿಚಾರಗಳಿತ್ತು. ಮಧ್ಯಮ ವರ್ಗದ ಜೀವ, ನಾನು 100-150 ಪಟ್ಟಿ ಮಾಡಿ ಅದರಲ್ಲಿ ಯಾವುದನ್ನ ಆಯ್ಕೆ ಮಾಡಬೇಕು, ಯಾವುದನ್ನ ಪುಸ್ತಕಕ್ಕೆ ಹಾಕಬೇಕು, ಯಾವುದನ್ನ ಬೇಡ ಅನ್ನುವಂಥದ್ದನ್ನ ಅಳೆದು ತೂಗಿ ಲೆಕ್ಕ ಹಾಕಿ 29 ಲೇಖನಗಳನ್ನ ಆಯ್ದುಕೊಂಡೆ. ಸುಮಾರು ಕತೆ ಇತ್ತು, ಮಧ್ಯಮ ವರ್ಗದ ಜೀವಿಗಳ ಬದುಕು, ಒಬ್ಬ ಕ್ರಿಕೆಟರ್ ಕತೆ ಇತ್ತು, ಒಬ್ಬ ಅಂಗವಿಕಲೆ ಬದುಕನ್ನ ಕಟ್ಕೊಂಡಂತ ಕತೆ ಇತ್ತು. ನಾನು ಖಂಡಿತವಾಗಿಯೂ ಫೋನ್ ಮಾಡಿದ್ದೇನೆ ಅವರಿಗೆ, ಕೇಳಿದ್ದೀನಿ, ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಬರ್ಕೊಳ್ಳುವಾಗ ನನ್ನ ಪುಸ್ತಕ ತೊಯ್ಯುವಷ್ಟು ಹತ್ತಿದ್ದೀನಿ, ಆ ನನ್ನ ಕಣ್ಣೀರು ಆ ಪುಸ್ತಕದ ಮೇಲೆ ಬಿದ್ದಿದೆ. ಅವರ ಕತೆಗಳಿಗೆ ಕಿವಿಯಾಗಿದ್ದೇನೆ. ಫೋನ್ ಮಾಡಿ ನೀವು ಏನ್ ಮಾಡ್ತಿದ್ದೀರಿ ಏನು ಅಂತ ವಿಚಾರಿಸುವಾಗ ಅವರು ಬದುಕಿನ ಕತೆಗಳನ್ನ ಹೇಳುವಾಗ ತುಂಬಾ ನನಗೆಲ್ಲ ಒಂದ್ ಕಡೆ ಬೇಸರ ಅನ್ಸಿದ್ದು ಇದೆ. ಯಾವ ವ್ಯಕ್ತಿ ಯಾವ ಬರಹ ನನ್ನ ಮನಸ್ಸಿನ ಕದ ತಟ್ತೋ ಅಂತಹ ಲೇಖನಗಳನ್ನ ಮಾತ್ರ ನಾನು ಆಯ್ದುಕೊಂಡೆ. ತಿಥಿಯೂಟ ಮತ್ತು ಅವಳು ಅನ್ನುವಂತ ಒಂದು ಲೇಖನ ಇದೆ. ಆ ಲೇಖನವನ್ನ ನಾನು ದುಃಖಿಸಿ ಹತ್ತಿದ್ದೇನೆ ಆ ಲೇಖನ ಬರೆಯುವಾಗ, ಮತ್ತೆ ಫೋನ್ ಮಾಡಿ ಆ ಹುಡುಗಿಯ ಅಷ್ಟು ಮಾಹಿತಿಯನ್ನ ಕಲೆ ಹಾಕುವಾಗ. ನಾನು ಯಾವುದನ್ನು ಕೂಡ ಇಲ್ಲಿ ಬರಿಬೇಕು ಅಂತ ನಾನೇ ಸ್ವತಃ ಇಮ್ಯಾಜಿನ್ ಮಾಡ್ಕೊಂಡು, ಕಂಪ್ಲೀಟ್ ಇಮ್ಯಾಜಿನೇಷನ್ ಇಲ್ಲ ಅಲ್ಲಿ. ಎಲ್ಲವೂ ಕೂಡ ಒಬ್ಬೊಬ್ಬರ ಕತೆ, ಅದು ಒಂದೊಂದು ಲೇಖನ ಒಬ್ಬೊಬ್ಬರ ಜೀವನವನ್ನ ಒಬ್ಬರ ಜೀವನ ಕಥೆಯನ್ನ ಪ್ರತಿನಿಧಿಸುತ್ತೆ. ಹಾಗಾಗ್ಬಿಟ್ಟು ಎಲ್ಲ ಒಂದ್ ಕಡೆ ನನಗೆ ಅದು ಸವಾಲಾಯ್ತು, ಯಾವ್ದನ್ನ ಹಾಕ್ಬೇಕು ಯಾವ್ದನ್ನ ಬಿಡಬೇಕು ಅಂತ. ಕೊನೆಗೆ ನನಗೆ ಕನ್ಫ್ಯೂಷನ್, ಹೋ ಅದಾಕಿದ್ರೆ ಚೆನ್ನಾಗಿ, ಇದಾಕಿದ್ರೆ ಚೆನ್ನಾಗಿ, ಇದನ್ನ ಕಣ ಅದನ್ನ ಕಣ ಅದನ್ನ ಕಣ ಇದನ್ನ. ಬಟ್ ಕಂಪ್ಲೀಟ್ ಆಗಿ ಒಂದ್ ಒಳ್ಳೆ 29 ಲೇಖನಗಳನ್ನ ಆಯ್ದು ಪುಸ್ತಕಕ್ಕೆ ಹಾಕದೆ. ಇನ್ನು ತುಂಬಾ ಅದು ಅಷ್ಟು ಆಗ್ಬೋದಿತ್ತು, ಬಟ್ ಹಣಕಾಸಿನ ವಿಚಾರ ಇದೆಯಲ್ಲ, ದುಡ್ಡಿನ ವಿಚಾರ, ಅಷ್ಟು ಅನ್ನ ಪ್ರಿಂಟ್ ಮಾಡಿಸ್ಲಿಕ್ಕೆ ದುಡ್ಡು ಬಹಳ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ಆಗ್ಬಿಟ್ಟು 29 ಲೇಖನಗಳನ್ನ ಮಾತ್ರ ಅದ್ರೊಳಗೆ ಹಾಕುತ್ತೆ.
0: ಒಬ್ಬ ಯುವ ಬರಹಗಾರನಾಗಿ, ಸೊ ಈಗ ಫಿನಾನ್ಷಿಯಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ, ಸೊ ಯಾವ ರೀತಿಯ ಬಜೆಟ್ ಪ್ಲಾನ್ ಗಳೆಲ್ಲ ಹೇಗಾಯ್ತು ಪುಸ್ತಕವನ್ನ ಹೊರ ತರಬೇಕಾದ್ರೆ?
1: ಜಗತ್ತಲ್ಲಿ ದುಡ್ಡಿಲ್ಲದೆ ಏನೂ ಆಗಲ್ಲ, ಮನೆಯ ಉದಾಸಲಿನಿಂದ ಹೊರಗಡೆ ಕಾಲಿಟ್ಟರೆ ನಮಗೆ ದುಡ್ಡು ಬೇಕು. ಆಗಿಬಿಟ್ಟು ಬರವಣಿಗೆನು ಕೂಡ ಅದರಿಂದ ಏನು ಹೊರತಾಗಿಲ್ಲ, ಬರವಣಿಗೆಗೆ ಒಂದಷ್ಟು ದುಡ್ಡು ಬೇಕಾಗತ್ತೆ. ಪತ್ರಿಕೆಗೆ ಬರೆಯೋದು ಬೇರೆ, ಅಂಕಣಗಳನ್ನು ಬರೆಯೋದು ಬೇರೆ, ವೆಬ್ಸೈಟ್ಗಳಿಗೆ ಬರೆಯೋದು ಬೇರೆ, ಬಟ್ ಪುಸ್ತಕ ಮಾಡಲಿಕ್ಕೆ ಒಂದಷ್ಟು ದುಡ್ಡು ಅಂತ ಬೇಕಾಗತ್ತೆ. ಪ್ರಕಾಶಕರು ಇದ್ರೆ ಏನು ಅನ್ಸಲ್ಲ, ಅಂದ್ರೆ ಪುಸ್ತಕ ಪ್ರಕಾಶಕರು ಇದ್ರೆ ಅವರೊಂದಷ್ಟು ದುಡ್ಡು ಹಾಕ್ತಾರೆ, ನಾವು ಅದಕ್ಕೆ ಪ್ರಮೋಷನ್ ಮಾಡಿ ಅವರಿಗೆ ಒಂದಷ್ಟು ಮಾರಾಟ ಆಗೋ ರೀತಿ ಮಾಡಿದ್ರೆ, ಚೆನ್ನಾಗಿ ಬರೆದ್ರೆ ಅಷ್ಟು ಸಮಸ್ಯೆ ಆಗಲ್ಲ. ಈಗ ನಂತರ ಯುವ ಬರಹಗಾರಿರ್ತಾರಲ್ಲ, ಅವರ ಪುಸ್ತಕವನ್ನು ಪ್ರಕಾಶನೆ ಮಾಡಲಿಕ್ಕೆ ಯಾರು ಮುಂದೆ ಬರಲ್ಲ, ಅಂತವರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹಾಗಾಗ್ಬಿಟ್ಟು ಇವತ್ತು ಪೇಜ್ಗಳ ರೇಟ್ ಜಾಸ್ತಿ ಆಗಿದೆ, ಮತ್ತೆ ಕಲಾವಿದರು ಕೂಡ ಇವತ್ತು ಒಂದು ಮುಖಪುಟ ಮಾಡಿಸ್ಲಿಕ್ಕೆ ಹೆಚ್ಚು ಕಡಿಮೆ 3,500-4,000 ಬೇಕು. ಪುಸ್ತಕ ಒಂದು 500 ಕಾಪಿ ಪುಸ್ತಕ ಮಾಡಲಿಕ್ಕೆ ಒಂದು 35,000-40,000 ದುಡ್ಡು ಬೇಕು. ಹಾಗಾಗ್ಬಿಟ್ಟು ಫಿನಾನ್ಷಿಯಲಿ ಏನು ಅಂತಂದ್ರೆ ನಾನು ಕೊಡೋ ಸಣ್ಣ ಸಜೆಷನ್ ಏನು ಅಂತಂದ್ರೆ, ಫಸ್ಟ್ ದುಡ್ಡು ನಿಮ್ಮ ಹತ್ರ ಇದೆಯಾ, ಪುಸ್ತಕಕ್ಕೆ ಆಗುವಷ್ಟು ದುಡ್ಡು ಇದೆಯಾ, ಟೈಟ್ ಆಗಿ ತುಂಬಾ ಬಜೆಟ್ ಪ್ಲಾನ್ ಮಾಡಿ, ಯಾವ್ಯಾವದಕ್ಕೆ ಎಷ್ಟೆಷ್ಟು, ಪುಸ್ತಕ ಪ್ರಕಟಣೆಗೆ ಎಷ್ಟು, ನಾನು ಪ್ರಮೋಷನ್ಗೆ ಎಷ್ಟು ಎತ್ತಿಡಬೇಕು, ಕವರ್ ಪೇಜ್ಗೆ ಎಷ್ಟಾಗುತ್ತೆ, ಆ ರೀತಿಯಾದಂಥ ಪ್ಲಾನ್ ಮಾಡಿ ಪುಸ್ತಕವನ್ನು ಹೊರತಂದ್ರೆ ತುಂಬಾ ಅಂದ್ರೆ ಫಿನಾನ್ಷಿಯಲಿ ಶಿಸ್ತಿರಬೇಕು, ಆರ್ಥಿಕ ಶಿಸ್ತಿರಬೇಕು. ಪುಸ್ತಕವನ್ನ ಎಲ್ಲ ಒಂದ್ ಕಡೆ ಒಂದು ಪ್ರಾಪರ್ ಬಜೆಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ಓದುಗರಿಗೆ ತಲುಪಿಸಬಹುದು ಅಂತ ನನಗೆ ಅನ್ಸುತ್ತೆ. ಅದು ಏನು ಕಷ್ಟ, ಪಬ್ಲಿಷರ್ ಇದ್ರೆ ಕಷ್ಟ ಆಗಲ್ಲ, ಬಟ್ ಸ್ವಪ್ರಕಾಶನ ಇದ್ದಾಗ ಈ ರೀತಿಯಾದಂತಹ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ.
0: ಸೊ ಯುವ ಮನಸ್ಸುಗಳು ನಿಮ್ಮ ಬರವಣಿಗೆಗೆ ಅಭಿಮಾನಿಗಳಾಗಿ ಆ ರೀತಿ ಯಾವ ರೀತಿಯಾದರೂ ರೆಸ್ಪಾನ್ಸ್ಗಳು ಬಂದಿದ್ಯಾ?
1: ಇತ್ತೀಚೆಗೆ ಓದುಗರೊಬ್ರು ಹೇಳ್ತಾ ಇದ್ರು, ಏನು ಅಂತಂದ್ರೆ ಇನ್ನು ಮೊನ್ನೆ ತಾನೇ ಓದ್ ಮುಗಿಸಿದ್ದಾರೆ ಪುಸ್ತಕವನ್ನ. ಅವ್ರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದೀರಾ ಅಂದ್ರೆ, ವಿವರಣಾ ಸಹಿತವಾಗಿ ವಿವರಣೆ ಶೈಲಿ ಆಗಿರ್ಬೋದು, ಉದಾಹರಣೆ ಸಹಿತ ವಿವರಣೆ ಆಗಿರ್ಬೋದು, ಉಪದೇಶವನ್ನ ನೀಡದೆ ಬರೀ ಉಪದೇಶವನ್ನ ಉದಾಹರಣೆಯನ್ನ ಎರಡು ಒಟ್ಟೊಟ್ಟಾಗಿ ಇನ್ನು ರಸವತ್ತಾಗಿ ಅಕ್ಷರ ರೂಪ ಕೇಳಿಸಿ ಕಳಿಸಿದ್ರೆ ಅದು ತುಂಬಾ ಇಷ್ಟ ಆಯ್ತು ನಮಗೆ. ಅದರಲ್ಲೂ ಎಸ್ಪೆಷಲಿ ಒಂದೇ ಲುಕ್ಕಿಗೆ ಬಿದ್ದರೆ ಹೇಗೆ ಎನ್ನುವಂತ ಲೇಖನದ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದಾವೆ. ಅದೆಲ್ಲರೂ ಸ್ಟೇಟಸ್ ಸ್ಟೋರಿಗಳು ಹಾಕೋತಾ ಇದ್ದಾರೆ, ಅದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ನಡೀತಿದೆ, ನನ್ನ ಕಮೆಂಟ್ ನಲ್ಲಿ ಯುದ್ಧ ನಡೆಯುತ್ತೆ. ಕೆಲವರು ಇದು ಪಾರ್ಶಿಯಲಿ ಕರೆಕ್ಟ್ ಅಂತಾರೆ, ಇನ್ನು ಕೆಲವರು ನೀವು ಎಲ್ಲರನ್ನು ಜನರಲೈಸ್ ಮಾಡಿ ಹೇಗೆ ಹೇಳ್ತೀರಾ ಅಂತಾರೆ, ಇನ್ನು ಕೆಲವರು ಅವರವರೇ ಕಿತ್ತಾಡ್ತಾರೆ. ಖಂಡಿತವಾಗಿಯೂ ಇದು ನಿಜ ಅಂತ ಕೆಲವರು ಹೇಳ್ತಾರೆ. ಆ ಕಿತ್ತಾಟವನ್ನ ನೋಡಿದಾಗ ಬರ್ದದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗೆ ಅನ್ಸುತ್ತೆ.
0: ಮಿಡಲ್ ಕ್ಲಾಸ್ ಮೇನಿಯಾ ನಿಮ್ಮ ಕನಸಿನ ಪುಸ್ತಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಎಷ್ಟು ಖುಷಿ ಇದೆ ಪುಸ್ತಕವನ್ನ ಬಿಡುಗಡೆಗೊಳಿಸಿರೋದು.
1: ತುಂಬಾ ಖುಷಿ ಇದೆ, ಅದು ನನ್ನ ನಿರಂತರ ತಪಸ್ಸು, ಒಂದು ವರ್ಷಗಳ ನಿರಂತರ ಹೋರಾಟ ತಪಸ್ಸು. ನಾನು ತುಂಬಾ ಒಂದು 9 ತಿಂಗಳು ನನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿದ್ದೆ, ಅದನ್ನ ಬರೀತಾ ಪಬ್ಲಿಷ್ ಆಗುತ್ತೋ ಇಲ್ವೋ ಅಂದ್ಕೊಂಡು ಕೆಲಸ ಆಗುತ್ತೋ ಇಲ್ಲ, ಮುಂಚೆ ಹೇಳ್ಕೊಳ್ಳೋದ್ ಬೇಡ, ನೋಡೋಣ ಕಾಯೋಣ ಅಂತ ಹಾಗೆ ಇಟ್ಕೊಂಡಿದ್ದೆ. ಯಾವಾಗ ಪುಸ್ತಕ ಪಬ್ಲಿಷ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಯ್ತು, ಆಗ ನಾನು ಅದನ್ನ ಬಹಿರಂಗವಾಗಿ ನನ್ನ ಪುಸ್ತಕ ಬರ್ತಿದೆ ಅಂತ ಹೇಳ್ಕೊಂಡೆ. ಖಂಡಿತವಾಗಿ ಅದು ನನಗೆ ತುಂಬಲಾರದ ಖುಷಿ ಕೊಟ್ಟಿದೆ.
0: ಸೊ ಕೊನೆಯದಾಗಿ, ಮಿಡಲ್ ಕ್ಲಾಸ್ ಮೇನಿಯಾ ಪುಸ್ತಕವನ್ನ ಜನರು ಯಾಕೆ ಓದಬೇಕು?
1: ಯಾಕೆ ಓದ್ಬೇಕು ಅಂತಂದ್ರೆ, ಇವತ್ತು ನಾವ್ ಯಾರು ಕೂಡ, ನಾನು ಆಗ್ಲೇ ಹೇಳಿದಾಗೆ ಇದು ಮಧ್ಯಮ ವರ್ಗದ ಜೀವಿಗಳಿಗೆ, ಯಾರು ಬದುಕಿನಲ್ಲಿ ಅನುಭವಿಸಲಾರದಂತಹ ಕಷ್ಟಗಳನ್ನ ಅನುಭವಿಸಿ ಮೇಲಕ್ಕೆದ್ದು ಬಂದಿರ್ತಾರೆ ಅಂತವರಿಗೆ ತುಂಬಾ ಆಪ್ತವಾಗಿ ಈ ಪುಸ್ತಕ ಯಾರಿಗೆ ಇಷ್ಟ ಆಗುತ್ತೆ ಅಂತಂದ್ರೆ ಯುವ ಮನಸ್ಸುಗಳು. ಯಾಕೆಂತಂದ್ರೆ ಯುವ ಮನಸ್ಸುಗಳು ಚಡಪಡಿಸ್ತಾರೆ, ಅವರ ಕಷ್ಟಗಳು, ಅವರ ಬದುಕು ಬವಣೆಗಳು, ಅವರ ತಲ್ಲಣಗಳು, ಅವರು ಅನುಭವಿಸುತ್ತಿರುವಂತಹ ದಿನನಿತ್ಯದ ಏನು ತೊಂದರೆಗಳಿರ್ತವೆ ಅವನ್ನ ಯಾರ ಬಳಿ ಕೂಡ ಹೇಳ್ಕೊಳಕಾಗಲ್ಲ, ಎದೆಯ ಭಾರವನ್ನ ಕಡಿಮೆ ಮಾಡ್ಕೊಳಕಾಗಲ್ಲ. ಅಂಥವರು ಈ ಪುಸ್ತಕನ ಓದಿ ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಾರೆ ಎನ್ನುವಂತಹ ಭರವಸೆ ನನಗಿದೆ. ಯಾಕಂದ್ರೆ ಕಷ್ಟ ಯಾರನ್ನು ಬಿಟ್ಟಿಲ್ಲ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಮನುಷ್ಯನಿಗೆ ಬರದೆ ಮರಕ್ ಬರಲ್ಲ, ಸಮಸ್ಯೆಗಳು ಸವಾಲುಗಳು ಇರೋದೇ ಎದುರಿಸ್ಲಿಕ್ಕಲ್ವಾ. ಹಾಗಾಗ್ಬಿಟ್ಟು ಸಾಸಿವೆ ಕಾಳಿನ ಸವಾಲಿಗೆ ಕುಂಬಳಕಾಯಿ ಗಾತ್ರದ ಜೀವನವನ್ನ ನಾನು ತ್ಯಾಗ ಮಾಡ್ತೇನೆ ಎನ್ನುವಂತಹ ಯುವ ಮನಸ್ಸುಗಳು, ಒಂದು ಇವತ್ತು ಒಂದು PUC ರಿಸಲ್ಟ್ ಬಂದ್ರೆ ತಾನು ಅಂದುಕೊಂಡಷ್ಟು ಮಾರ್ಕ್ಸ್ ಬರದೆ ಹೋದ್ರೆ ಇವತ್ತು ಏನೆಲ್ಲ ಘಟನೆಗಳಾಗ್ತವೆ. ನಾವು ಎಸ್ಪೆಷಲಿ ನಾವು ಜರ್ನಲಿಸಮಲ್ಲಿದ್ದು ಹುಡುಕೋತಿರ್ತೀವಿ ಎಲ್ಲೆಲ್ಲಿ ಏನಾಗಿದೆ, ರಿಸಲ್ಟ್ ಬಂದಿದೆ, ಯಾರ್ಯಾರು ಕೆರೆ ಬಾವಿ ನೋಡ್ಕೊಂಡಿದ್ದಾರೆ ಅಂತ. ಹಾಗಾಗ್ಬಿಟ್ಟು ತಮ್ಮನ್ನ ತಾವು ಗಟ್ಟಿಗೊಳಿಸ್ಕೋಬೇಕು. ಈ ಸವಾಲುಗಳು ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಅನ್ಕೊಳ್ಳುವಂತಹ ಭಾವ ಓದುಗರಲ್ಲಿ ಬರಬೇಕು ಅಂತಾನೆ ನಾನು ಬರೆದಿರೋದು. ಆ ಭಾವ ಓದುಗನಲ್ಲಿ ಬಂದ್ರೆ ನಿಜಕ್ಕೂ ನಾನು ಬರೆದದಕ್ಕೂ ಸಾರ್ಥಕ ಆಯ್ತು ನಾನು ಅನ್ಕೊಳ್ತೇನೆ. ಅದಕ್ಕಾಗಿ ಪುಸ್ತಕವನ್ನ ಯುವ ಮನಸ್ಸುಗಳು ಓದ್ಬೇಕು ಅಂತ ನಾನು ಕೇಳ್ತೇನೆ.
0: ವಿದ್ಯಾರ್ಥಿ ಜೀವನದಲ್ಲಿ ಪುಸ್ತಕ ಹೊರತಂದು ಎಲ್ಲಾ ಯುವ ಬರಹಗಾರರಿಗೆ ಓದುಗಾರರಿಗೆ ನೀವು ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಬರವಣಿಗೆ ಕೃಷಿ ಹೀಗೆ ಸಾಗಲಿ, ಇನ್ನಷ್ಟು ಪುಸ್ತಕಗಳನ್ನ ನೀವು ಬರೆದು ಹೊರತರುವಂತಾಗಲಿ ಅಂತ ನಿಮಗೆ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಕವನ್ ಅವರೇ.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, PM Suryaghar.gov.in.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಉಜ್ಜರಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಮಾಹಿತಿಯೊಂದಿಗೆ ಮನರಂಜನೆ, ಮಹಿಳೆಯರಿಗೆ ಬೇಕಾದ ಅಗತ್ಯ ಮಾಹಿತಿ, ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ ವಿಚಾರ ಎಲ್ಲವೂ ಈ ರೇಡಿಯೋದಲ್ಲಿ ಮೂಡಿಬರುತ್ತಿದೆ. ಇದನ್ನು ಕೇಳಿ ಆನಂದಿಸಿರಿ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ
3: ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.

0: ಆತ್ಮೀಯ ಕೇಳುಗರೆ, ನೀವು ರೇಡಿಯೋ ನಿನಾದದ ಕಾರ್ಯಕ್ರಮಗಳನ್ನು ನಿತ್ಯವೂ ಕೇಳ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಳ್ಳುವ ಇಚ್ಛೆ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಈಗ ಹೇಳುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ. ನಿಮ್ಮ ಮೊಬೈಲ್ನಲ್ಲಿ ನಮ್ಮ ರೇಡಿಯೋ ನಿನಾದದ ಫೋನ್ ನಂಬರ್ ಅನ್ನ ಸೇವ್ ಮಾಡಿಕೊಳ್ಳಿ. ಹಾಗಾದ್ರೆ ಫೋನ್ ನಂಬರ್ ನೆನಪಿಡಿ, 7 7 6 0 1 3 3 9 0 4. ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ 7 7 6 0 1 3 3 9 0 4. ಇನ್ನೇಕೆ ತಡ, ಈಗಲೇ ನಿಮ್ಮ ಅಭಿಪ್ರಾಯವನ್ನ ಕರೆ ಅಥವಾ ಮೆಸೇಜ್ ಇಲ್ಲವೇ ವಾಟ್ಸ್ಆಪ್ ಮಾಡಿ ನಮಗೆ ತಿಳಿಸಿ.
1: ನಮಸ್ಕಾರ, ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
2: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
3: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ, ಧರ್ಮಸ್ಥಳ.
2: ಕಿರಣದಿಪ್ಪುಲಿ, ರೇಡಿಯೋ ನಿನಾದ 90.4 FM.
4: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎ ಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
3: ಎಲ್ಲರಿಗೂ ನಮಸ್ಕಾರ, ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ, ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತರಗ್ಲ ನಮಸ್ಕಾರ, ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ. ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುರ್ಲೇರ್ ಇರಿದ ಬಾರಿ ಸಂತೋಷ ಅಂಡ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾಗಡಂದು ಪ್ರಾರ್ಥಿಸ.
2: ಎಲ್ಲರಿಗೂ ನಮಸ್ಕಾರ, ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಎಲ್ಲರಿಗೂ ನಮಸ್ಕಾರ, ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವು ಕಾರ್ಯಕ್ರಮ ಇಲ್ಲಿದೆ. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಮೂಡಿ ಬರುತ್ತಿರುವ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಇವತ್ತಿನ ನನ್ನ ಶೋದಲ್ಲಿ ಏನ್ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಹಾಗಾದ್ರೆ ಕಾಯ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಮೆಲೋಡಿಯಸ್ ಹಾಡು ಕೇಳ್ತಾವೆ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಅಬ್ಬಾ, ಮಳೆಗಾಲ ಬಂತು ಅಂದ್ರೆ ಸಾಕು, ಎಲ್ಲರಲ್ಲೂ ಒಂಥರ ಸಿದ್ಧತೆ ಶುರುವಾಗುತ್ತೆ. ರೈತರು ಬಿತ್ತನೆಗೆ ರೆಡಿಯಾದ್ರೆ ನಮ್ಮ ಬೈಕ್ ಸವಾರರು, ಆಫೀಸ್ಗೆ ಹೋಗೋರು ಮಳೆಯಿಂದ ಬಚಾವಾಗೋಕೆ ರೆಡಿಯಾಗಿರ್ತಾರೆ. ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಂತೆ ನಾವು ಮೊದಲು ಮಾಡೋ ಕೆಲಸ ಏನಪ್ಪ ಅಂದ್ರೆ ಅಂಗಡಿಗೆ ಹೋಗಿ ಒಂದು ಒಳ್ಳೆ ರೇನ್ ಕೋಟ್ ಕೊಳ್ಳೋದು. ಆದ್ರೆ ಮಾರುಕಟ್ಟೆಯಲ್ಲಿ ಸಿಗೋ ಎಲ್ಲಾ ರೇನ್ ಕೋಟ್ಗಳು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡುತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಒಂದು ಪರ್ಫೆಕ್ಟ್ ರೇನ್ ಕೋಟ್ ಆಯ್ಕೆ ಮಾಡೋದು ಹೇಗೆ? ರೇನ್ ಕೋಟ್ ಕುರಿತ ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂ ಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ರೇನ್ ಕೋಟ್ ಕೊಳ್ಳುವಾಗ ನಾವು ನೋಡಬೇಕಾದ ಮೊದಲ ಮತ್ತು ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಅದು ಮೆಟೀರಿಯಲ್. ಕೆಲವರು ಸುಮ್ಮನೆ ಕಳಪೆ ಪ್ಲಾಸ್ಟಿಕ್ ರೇನ್ ಕೋಟ್ ತಗೋತಾರೆ, ಅದು ಒಂದು ವಾರಕ್ಕೆ ಹರಿದು ಹೋಗುತ್ತೆ. ಅದರ ಬದಲು ನೇಲಾನ್, ಪಾಲಿಸ್ಟರ್ ಅಥವಾ ಗೋಟೆಕ್ಸ್ ನಂತಹ ಪ್ರೀಮಿಯಂ ವಾಟರ್ ಪ್ರೂಫ್ ಮೆಟೀರಿಯಲ್ ನೋಡಿ ತಗೋಬೇಕು. ಇದು ಮಳೆ ನೀರನ್ನ ಹನಿಯೂ ಒಳಗೆ ಬಿಡಲ್ಲ. ಇನ್ನು ಎರಡನೇ ಮುಖ್ಯ ಅಂಶ ಅಂದ್ರೆ ಫಿಟ್ ಮತ್ತು ಸೈಜ್. ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಸೈಜ್ ಕನ್ಫ್ಯೂಷನ್ ಮಾಡಿಕೊಂಡು ಯಾವುದೋ ತಗೋತಾರೆ. ರೇನ್ ಕೋಟ್ ತುಂಬಾ ಟೈಟ್ ಇರಬಾರ್ದು, ಯಾಕಂದ್ರೆ ಪ್ಲಾಸ್ಟಿಕ್ ಅಥವಾ ನೈಲಾನ್ ವಸ್ತುಗಳಿಂದ ದೇಹ ಬೆವರಬಹುದು. ತುಂಬಾ ಬಿಗಿಯಾದ್ರೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮೆಶ್ ಲೈನಿಂಗ್ ಅಥವಾ ಏರ್ ವಿಂಡ್ಸ್, ಗಾಳಿ ಆಡೋ ಜಾಗ ಇರುವಂತಹ ರೇನ್ ಕೋಟ್ ನ ತಗೋಬೇಕು. ಬೈಕ್ ರೈಡರ್ಸ್, ನೀವಂತೂ ಸೈಜ್ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಈಗ ಮುಂದಿನ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತಷ್ಟು ಟಿಪ್ಸ್ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆ ಬರಬೇಕಾದ್ರೆ ರಸ್ತೆಯಲ್ಲಿ ಏನೂ ಕಾಣಿಸಲ್ಲ, ಅದರಲ್ಲೂ ರಾತ್ರಿ ವೇಳೆ ಅಂತೂ ಕಷ್ಟವೋ ಕಷ್ಟ. ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ವಿಸಿಬಿಲಿಟಿ ಅಂದ್ರೆ ದೃಶ್ಯ ಗೋಚರತೆ ಇರೋದು ತುಂಬಾನೇ ಮುಖ್ಯ. ರೇನ್ ಕೋಟ್ ಹಿಂದೆ ಅಥವಾ ಮುಂದೆ ರಿಫ್ಲೆಕ್ಟರ್ ಸ್ಟ್ರಿಪ್ಸ್ ಇರೋದನ್ನೇ ತಗೊಳ್ಳಿ. ಇದರಿಂದ ರಾತ್ರಿ ವೇಳೆ ಹಿಂದಿನಿಂದ ಬರುವ ವಾಹನಗಳಿಗೆ ನೀವು ದೂರದಿಂದಲೇ ಸ್ಪಷ್ಟವಾಗಿ ಕಾಣಿಸ್ತೀರಾ ಮತ್ತು ಅಪಘಾತಗಳನ್ನ ಕೂಡ ತಪ್ಪಿಸಬಹುದು. ಕಪ್ಪು ಬಣ್ಣದ ರೇನ್ ಕೋಟ್ಗಿಂತ ಕೊಂಚ ಬ್ರೈಟ್ ಬಣ್ಣದ ರಿಫ್ಲೆಕ್ಟರ್ ಇರೋ ಕೋಟ್ಗಳನ್ನೇ ತಗೋಬೇಕು, ಯಾಕಂದ್ರೆ ಇದು ಕೂಡ ನಮ್ಮ ಜೀವಕ್ಕೆ ಸುರಕ್ಷಿತ. ಹಾಗಾದ್ರೆ ರೇನ್ ಕೋಟ್ ನ ಮುಂದಿನ ಸೀಕ್ರೆಟ್ಸ್ ಏನಿದೆ ಅಂತ ಮುಂದಿನ ಲಿಂಕ್ ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಗಾಗಿ ಒಂದು ಸೂಪರ್ ಹಿಟ್ ಸಾಂಗ್ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ಎಸ್, ಬ್ಯಾಕ್ ಟು ದಿ ಮ್ಯೂಸಿಕ್ ಅಂಡ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ರೇನ್ ಕೋಟ್ ಹಾಕೊಂಡ ಮೇಲೂ ನಮ್ಮ ಮೊಬೈಲ್, ಬೈಕಿ, ವಾಲೆಟ್ ಎಲ್ಲಾದರೂ ನೆನೆದು ಹೋದರೆ ನಮಗೆ ಎಷ್ಟು ಬೇಜಾರಾಗುತ್ತಲ್ವಾ? ಅದಕ್ಕೆ ರೇನ್ ಕೋಟ್ ಕೊಳ್ಳುವಾಗ ಅದರಲ್ಲಿ ಪಾಕೆಟ್ಗಳು ಎಷ್ಟಿವೆ, ಅವುಗಳು ವಾಟರ್ ಪ್ರೂಫ್ ಆಗಿವೆಯಾ ಅಥವಾ ಹೀಗೆ ಸುಮ್ಮನೆ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಬೇಕು. ಜಿಪ್ ಕವರ್ ಆಗಿರೋ ಪಾಕೆಟ್ಗಳು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನು ಮಳೆಯಿಂದ ರಕ್ಷಿಸುತ್ತೆ. ಇದರ ಜೊತೆಗೆ ರೇನ್ ಕೋಟ್ನ ಉದ್ದ ಮತ್ತು ಅದರ ಹುಡ್ ವಿನ್ಯಾಸವನ್ನ ನೋಡಬೇಕು. ಡಿಟ್ಯಾಚಬಲ್ ಹುಡ್ ಅಂದ್ರೆ ತೆಗಿಬಹುದಾದಂತಹ ಕ್ಯಾಪ್ ಇದ್ರೆ ಇನ್ನೂ ಸೂಪರ್. ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಾಂಗ್ ರೇನ್ ಕೋಟ್ಗಳು ಕಂಫರ್ಟಬಲ್ ಆಗಿ ಇಡೀ ದೇಹವನ್ನ ಕವರ್ ಮಾಡ್ತವೆ. ಅದೇ ನಿಮ್ಗೆ ಹೆಚ್ಚು ಮೂಮೆಂಟ್ ಬೇಕು ಅಂದ್ರೆ ಶಾರ್ಟ್ ರೇನ್ ಕೋಟ್ ಬೆಸ್ಟ್. ಅಂಗಡಿಗೆ ಹೋದಾಗ ಒಮ್ಮೆ ಧರಿಸಿ ನೋಡಿ, ಅದನ್ನ ಧರಿಸಿ ನೋಡಿದ ಮೇಲೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಕ್ವಾಲಿಟಿ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಲಿಸನ್ ಅಂಡ್ ಎಂಜಾಯ್, ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್. ಇದು ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲಾ. ಕೊನೆಯದಾಗಿ ನೆನ್ಪಿಟ್ಟುಕೊಳ್ಬೇಕಾದ ಅಂಶ ಅಂದ್ರೆ ಅದು ಬಾಳಿಕೆ ಮತ್ತು ಕ್ವಾಲಿಟಿ. ಬರೀ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ತಗೋಬಾರ್ದು. ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಬ್ರ್ಯಾಂಡ್ ಮತ್ತು ಗಟ್ಟಿಯಾದ ಹೊಲಿಗೆ, ಕ್ವಾಲಿಟಿ ಚೈನ್, ಬಟನ್ ಇರುವ ರೇನ್ಕೋಟ್ಗಳು ಸಿಗುತ್ತೆ. ರಿವ್ಯೂಗಳನ್ನ ನೋಡಿ ಉತ್ತಮ ಬ್ರ್ಯಾಂಡ್ ಆಯ್ಕೆ ಮಾಡಿಕೊಂಡ್ರೆ ಅದು ಹಲವು ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಸ್ನೇಹಿತರೆ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ ಅಥವಾ ಬೈಕ್ ರೈಡರ್ಸ್ ಆಗಿರ್ಲಿ, ಈ ಮಳೆಗಾಲದಲ್ಲಿ ಶಾಪಿಂಗ್ ಮಾಡುವಾಗ ಮೆಟೀರಿಯಲ್, ಸೈಜ್, ವಿಸಿಬಿಲಿಟಿ, ಪಾಕೆಟ್ಸ್ ಮತ್ತು ಕ್ವಾಲಿಟಿಯನ್ನ ನೆನಪಿಟ್ಕೊಳ್ಬೇಕು. ಸುರಕ್ಷಿತವಾಗಿರಿ, ಮಳೆಗಾಲವನ್ನ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಪ್ರೀತಿ ಹಂಚ್ತಾ ಇರಿ. ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಹಾಯ್ ಸ್ನೇಹಿತರೆ, ರಾಗದ ಮಂತ್ರದಲ್ಲಿ ಮನಸ್ಸು ಹೃದಯಕ್ಕೆ ಹತ್ತಿರವಾಗುವ ಈ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸುಂದರ ಪಯಣದ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಣಬ. ಸಂಗೀತದ ಸವಿಸೂರಿನಲ್ಲಿ ಮನಸ್ಸು ಮಿಂದೇಳುವ ಈ ಕ್ಷಣಗಳಿಗೆ ಸ್ವಾಗತ. ಮೊದಲನೆಯದಾಗಿ ಚೆಲುವಿನ ಚಿಲಿಪಿಲಿ ಚಿತ್ರದ ಒಂದು ಮಧುರ ಗೀತೆಯನ್ನು ಕೇಳೋಣ. ಚೇತನ್ ಸಸ್ಕಾ ಅವರು ಹಾಡಿರುವ ಈ ಹಾಡಿಗೆ ಮಿಕ್ಕಿ ಜೆ ಮೇಯರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸಾಹಿತ್ಯ ಎಸ್ ನಾರಾಯಣ್.

ಇದೀಗ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಕೆ ಎಸ್ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ನಿನ್ನೆ ಪ್ರೀತಿಸುವೆ ಚಿತ್ರದ ಒಂದು ಹಾಡನ್ನು ಕೇಳೋಣ.

ಈಗ ನಿಮ್ಮ ಮನಸ್ಸನ್ನು ಮಧುರವಾಗಿ ಸ್ಪರ್ಶಿಸುವ ಒಂದು ಸುಮಧುರ ಗೀತೆಯನ್ನು ಕೇಳೋಣ. ವಾಲಿ ಚಿತ್ರದಿಂದ ಹರಿಹರನ್ ಮತ್ತು ಕಿಚ್ಚ ಸುದೀಪ್ ಅವರ ಧ್ವನಿಯಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತದ, ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ ನಿಮಗಾಗಿ.

ಮುಂದೆ ಜನಪದ ಸುವಾಸನೆಯ ಸಂಗೀತ ಗ್ರಾಮೀಣ ಸೊಗಡಿನ ಸವಿಯನ್ನು ನಿಮ್ಮ ಮನಸ್ಸಿಗೆ ತಂದುಕೊಡುವ ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಕಾರ್ತಿಕ್ ಮತ್ತು ಮಂಜರಿ ಅವರು ಹಾಡಿರುವ ಭಾಗ್ಯದ ಬಳೆಗಾರ ಚಿತ್ರದ ಗೀತೆಯನ್ನು ಕೇಳೋಣ.

ಇದೀಗ ಪ್ರೀತಿಗಾಗಿ ಚಿತ್ರದ ಮನಮುಟ್ಟುವ ಗೀತೆ ಈ ಹಾಡಿನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ಎ ರಾಜ್ಕುಮಾರ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್ ಹರಿಹರನ್ ಅವರ ಸುಮಧುರ ಧ್ವನಿಯಲ್ಲಿ ಈ ಹಾಡನ್ನು ಕೇಳಿ.

ಜನಪದ ಸವಿ ರಸಗಳೊಂದಿಗೆ ಇಂದಿನ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ನಾವಿದ್ದೇವೆ. ಈ ಮಧುರ ಕ್ಷಣಗಳು ನಿಮ್ಮ ಜೊತೆ ಸದಾ ಇರಲಿ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕಡವ. ಮುಂದೆ ಇನ್ನಷ್ಟು ನಿಮಿಷದ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
1: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ,
0: ಜವಾಬ್ದಾರಿ ನಿಭಾಯಿಸ್ತೀವಿ. ಇದುವೇ ನಮ್ಮ ಪ್ಲಾನ್.
2: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರ?
1: ನಾನ ಖಂಡಿತ ಇಲ್ಲ. ಅಪ್ಪ ಹೇಳಿಯಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? NEFT, IMPS, UPI
1: ಯಾವ್ದ್ರಲ್ಲಾದ್ರು. ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲಿಂದ್ಲು ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: RBI ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನು ಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಗುಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ, ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ, ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ, ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ,
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ, ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿಯೇ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ, ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಇದು ಪ್ರೇಮದ ನಾದ.
1: ನಾದ ನಾದ ಪ್ರೇಮದ ನಾದ.
0: ಇದು ಜನಸಮುದಾಯದ ನಾದ.
2: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ಸಂಗೀತದ ನಾದ. ಇದು ಪ್ರೇಮದ ನಾದ. ಇದು ಜನಸಮುದಾಯದ ನಾದ.
1: ನಾದಮಯ ಏ ಲೋಕವೆಲ್ಲ ನಾದಮಯ.
0: ಇದು ನಿಮ್ಮದೇ ರೇಡಿಯೋ, ನಿಮ್ಮದೇ ಧ್ವನಿ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಟಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ವಾರ್ತೆಗಳ ವಿವರ: ರಾಜ್ಯ ನೂತನ ಸಚಿವ ಸಂಪುಟ ರಚನೆ ಕುರಿತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಲವರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವುದು ನ್ಯಾಯಸಮ್ಮತವಲ್ಲ. ಕಲಬುರಗಿಯ ಆಳಂದದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದ ಪ್ರಕರಣವನ್ನೂ ಸಹ ಹಿಂತೆಗೆದುಕೊಳ್ಳಲಾಗಿದೆ. ಇದರ ವಿರುದ್ಧ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 3 ವರ್ಷಗಳಿಂದಲೂ ಭ್ರಷ್ಟಾಚಾರ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ. ಹಿಂದೂಗಳ ಕಡೆಗಣನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಖಾತ್ರಿ ಯೋಜನೆಗಳ ಜಾರಿಯಿಂದಾಗಿ ಅನುದಾನದ ಕೊರತೆ ಉಂಟಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದರು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿದ್ದು ಮೊದಲ ದಿನ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಲೆಗಳನ್ನು ತಳಿರು ತೋರಣ ರಂಗೋಲಿ ಮೂಲಕ ಶೃಂಗಾರಗೊಳಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಪುಷ್ಪಾರ್ಪಣೆ ಮಾಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಕಡೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ರಜೆ ಬಿಡುವಿನಲ್ಲಿದ್ದ ಮಕ್ಕಳು ಉತ್ಸಾಹದಿಂದಲೇ ಶಾಲೆಗೆ ಹಾಜರಾದರು. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತಾವು ಮಂಡಿಸಿದ್ದ ರಾಷ್ಟೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 117(3) ವಿಧಿಯ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರೈತರಿಗೆ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತಾವು ಡಿಸೆಂಬರ್ 2025 ಈ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೆವು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವುದರೊಂದಿಗೆ ಪಾರ್ಥೇನಿಯಂ ಕಡೆ ನಿರ್ಮೂಲನೆ ಕುರಿತು ಅರಿವು ಮೂಡಿಸಲಾಯಿತು. ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎಸ್ ಬಸವರಾಜು ಮಾತನಾಡಿ, ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರಕ್ಕೆ ದೊಡ್ಡ ಸವಾಲಾಗಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣಗೊಂಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಬೀದಿಬದಿ ವ್ಯಾಪಾರಿಗಳ ಜೀವನ ಮಟ್ಟ ಉತ್ತಮಪಡಿಸುವಲ್ಲಿ ಈ ಯೋಜನೆ ನೆರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಅಸಂಖ್ಯಾತ ಬೀದಿಬದಿ ವರ್ತಕರಿಗೆ ಅಡಮಾನರಹಿತ ಸಾಲ ಸೌಲಭ್ಯ ಒದಗಿಸುವುದು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಯೋಜನೆ ನೆರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ, ಪಿಎಂ ಸ್ವನಿಧಿ ಯೋಜನೆಯು ಕೇಂದ್ರ ಸರ್ಕಾರ ಬೀದಿಬದಿ ವ್ಯಾಪಾರಿಗಳಿಗೆ ಆರಂಭಿಸಿದ ಕಿರುಸಾಲ ಯೋಜನೆಯಾಗಿದ್ದು, ಯಾವುದೇ ಮೇಲಾಧಾರವಿಲ್ಲದೆ ವ್ಯಾಪಾರ ಬಂಡವಾಳಕ್ಕಾಗಿ ಸುಲಭವಾಗಿ ಸಾಲ ಒದಗಿಸುತ್ತದೆ. ಇದರಿಂದ ಹಲವು ಬೀದಿಬದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರಿಯಾಗಿದ್ದು, ಅರ್ಹರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ವತಿಯಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸದುಪಯೋಗ ಪಡಿಸಿಕೊಳ್ಳುವಂತೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರದ ಬೀದಿಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆಗಳ ಯೋಜನೆಗಳನ್ನು ಕಲ್ಪಿಸುವುದಕ್ಕಾಗಿ ನಗರ ಮಟ್ಟದಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಲೋಕ ಕಲ್ಯಾಣ ಮೇಳಗಳನ್ನು ನಿನ್ನೆಯಿಂದ ಇದೇ 30ರವರೆಗೆ 1 ತಿಂಗಳ ಕಾಲ ಆಯೋಜಿಸಲಾಗಿದೆ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು, ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಇಂಧನ ಅಕ್ರಮ ದಾಸ್ತಾನು ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು, 10 ಎಫ್ಐಆರ್ ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು, 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1,300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು, 960 ಲೀಟರ್ ಪೆಟ್ರೋಲ್ ಮತ್ತು 2,194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು, 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಇತ್ತೀಚೆಗೆ 12ನೆಯ ಶತಮಾನದ ಚಾಳುಕ್ಯ ಚಕ್ರವರ್ತಿ 2ನೇ ಜಗದೇಕ ಮಲ್ಲನ ಆಳ್ವಿಕೆ ಸೂಚಿಸುವ ಕನ್ನಡ ಲಿಪಿ ಶಾಸನ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆಗಾಗಿ ಸ್ಯಾಟಲೈಟ್ ಇಮೇಜಿಂಗ್ ತಂತ್ರಜ್ಞಾನ ಬಳಸುವಂತೆ ಸಚಿವರು ಸೂಚಿಸಿದ್ದಾರೆ. ಲಕ್ಕುಂಡಿಯ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆ ಕಾರ್ಯದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ.
4: ಕಳೆದ 15 ದಿನಗಳಲ್ಲಿ 120ಕ್ಕಿಂತ ಹೆಚ್ಚು ದೇವಾಲಯ ಮತ್ತು ಸ್ಮಾರಕಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಹೂತು ಹೋಗಿರುವಂತ 101 ದೇವಾಲಯಗಳ ಅನಾವರಣಕ್ಕೆ ನಿಯಾಸ್ ಅನ್ನುವಂತ ಒಂದು ಸಂಸ್ಥೆಯ ಮೂಲಕ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಆ ದೇವಾಲಯಗಳನ್ನು ಮತ್ತು ಬಾವಿಗಳನ್ನ ಹೊರತರುವಂತ ಒಂದು ವಿನೂತನ ಒಂದು ಪ್ರಯತ್ನವನ್ನು ಸಹಿತವಾಗಿ ಮಾಡಲಾಗುತ್ತದೆ.
0: ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸಲು ಆಗ್ರಹಿಸಿವೆ. ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಂಟಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಹೆಚ್ಚಳದಿಂದ ವ್ಯಾಪಾರ ಕೈಗಾರಿಕೆ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದ್ದು, ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
5: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ

0: ಹೆಸರು ಜನಮನದ ನಾದ ತರಂಗ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಸವಿ ನೆನಪಿನ ಲಹರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರೀತಿ ಎನ್ನುವುದು ಚೈತ್ರ ಮಾಸದ ಚಿಗುರುನಂತೆ, ಅದಕ್ಕೊಂದು ಹೊಸ ಕಳೆ ನೀಡಿದ್ದೆ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರ ಸಂಗೀತ. ಇಂದು ನಾವು ನೆನಪಿಸಿಕೊಳ್ಳುವುದು 90ರ ದಶಕದಲ್ಲಿ ಸಂಚಲನ ಮೂಡಿಸಿದ ರಘುವೀರ್ ಮತ್ತು ಶ್ವೇತಾ ಅಭಿನಯದ ಅಮರ ಪ್ರೇಮ ಕಾವ್ಯ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮಧುರ ಗೀತೆಗಳೊಂದಿಗೆ ನಾನು ನಿಮ್ಮ ಸಂತೋಷ್ ಪಿ ಕಡಬ. ಮೊದಲನೆಯದಾಗಿ ಈ ಚಿತ್ರದ ಶೀರ್ಷಿಕೆ ಗೀತೆ. ಪ್ರೇಮದ ಉತ್ತುಂಗವನ್ನು ಸಾರುವ ಈ ಗೀತೆಗೆ ಧ್ವನಿಯಾದವರು ಗಾನ ಗಂಧರ್ವ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಂದಿಕಾ ಗುರುರಾಜ್. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತದ ಈ ಗೀತೆಯ ಅದ್ಭುತ ಸೃಷ್ಟಿ ಎಂದಿಗೂ ಎವರ್ಗ್ರೀನ್.

ಇದೀಗ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಮೂಡಿಬಂದ ಆ ಸುಂದರ ಮಲೆನಾಡಿನ ಸೊಬಗು ಹಸಿರಿನ ನಡುವೆ ವಿಹರಿಸುವ ಅನುಭವಗಳನ್ನು ನೀಡುವ ಗೀತೆ.

ಮನಸ್ಸಿನಲ್ಲಿ ಅಡಗಿರುವ ನೋವು ಮತ್ತು ಹಂಬಲವನ್ನು ಕೋಗಿಲೆಯ ಜೊತೆ ಹಂಚಿಕೊಳ್ಳುವ ಈ ಗೀತೆ ಅದೆಷ್ಟು ಆಪ್ತವಾಗಿದೆ ಅಲ್ವಾ? ಎಸ್ ಪಿ ಬಿ ಅವರ ಭಾವಪೂರ್ಣ ಧ್ವನಿಯಲ್ಲಿ ಮೂಡಿ ಬಂದಿರುವ ಒಂದು ಗೀತೆ ಇದೀಗ ನಿಮಗಾಗಿ.

ಕಥೆಯ ಅರಿವಾದಾಗ ಮನದಲ್ಲಿ ಮೂಡುವ ಸಂಭ್ರಮವೇ ಬೇರೆ. ಮಂಜುಳಾ ಗುರುರಾಜ್ ಮತ್ತು SBB ಅವರ ಜುಗಲ್ಬಂದಿಯಲ್ಲಿ ಮೂಡಿಬಂದ ಈ ಗೀತೆ ಇಂದಿಗೂ ಪ್ರೇಮಿಗಳಿಗೆ ಅಚ್ಚುಮೆಚ್ಚು.

ಬದುಕು ಯಾವಾಗಲೂ ಅಂದುಕೊಂಡಂತೆ ಇರುವುದಿಲ್ಲ. ಮಿದಿಯ ಆಟದ ಮುಂದೆ ಮನುಷ್ಯ ಅಸಹಾಯಕನಾದಾಗ ಹೊರಹೊಮ್ಮುವ ವಿಷಾದದ ಗೀತೆ ಇದು. ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಈ ಹಾಡು ಇಂದಿಗೂ ಕರುಳನ್ನು ಹಿಂಡುವಂತಿದೆ.

0: ಈ ಕಾರ್ಯಕ್ರಮವನ್ನು ಮುಗಿಸುವ ಮುನ್ನ ಸ್ವಲ್ಪ ಜೋಶ್ ಬೇಕಲ್ವೇ? ಇದೀಗ ಕೊನೆಯ ಗೀತೆ SPB ಅವರ ಅದ್ಭುತ ಎನರ್ಜಿಯೊಂದಿಗೆ ಮೂಡಿ ಬಂದಿರುವ ಈ ಡ್ಯಾನ್ಸ್ ಗೀತೆ ನಿಮ್ಮ ನಿಮ್ಮ ಪಾದಗಳಿಗೆ ತಂತಾನೇ ಹೆಜ್ಜೆ ಹಾಕುವಂತಿದೆ.
1: ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್, ಡಾನ್ಸ್ ಡಾನ್ಸ್ ರಿಬಬ್ಬ ಡಾನ್ಸ್.

ಇಲ್ಲಿಯವರೆಗೆ ಚೈತ್ರದ ಗಾಳಿ ಬೀಸುವಾಗ ಮನಸ್ಸಿಗೆ ಎಷ್ಟು ಹಿತವೋ ಅಷ್ಟೇ ಹಿತ ನೀಡುವ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಮತ್ತೊಮ್ಮೆ ಇಂತಹದೇ ಸುಂದರ ನೆನಪುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ. ಶುಭ ದಿನ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

ಮಾತ್ರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ, ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಪೊಸಪೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದ್ರಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಪೊಸತ್ತಾದ ಬೇತೆ ಬೇತೆ ಪದ್ಯಲೆ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿನ ಉಲ್ಲಾಸಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.

ಗಜಾ ಐಕೋಪ್ಯಾನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸೋ ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಹಸ್ಮುಖ್ ಲೆಂಗೇತ್, ಸಾಹಿತಿ ಲಾಯ್ಡ್ರೇಗೋ, ಅನಿ ರೋಷನ್ ಕ್ರಾಸ್ತ, ಸಂಗೀತ್ ವೆನಿಲ್ ವೇಗಸ್, ಗೈಲೆಲೇಜಾವ್ನ ಸಾತ್ ಪ್ರಜೋತ್ ಡೇಸಾ, ಗೀತ್ ಚಿಂತ್ನಾನ್ ಎತಾಯ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ, ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ವಾರ್ತೆಗಳ ವಿವರ: ರಾಜ್ಯ ನೂತನ ಸಚಿವ ಸಂಪುಟ ರಚನೆ ಕುರಿತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಲವರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವುದು ನ್ಯಾಯಸಮ್ಮತವಲ್ಲ. ಕಲಬುರಗಿಯ ಆಳಂದದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದ ಪ್ರಕರಣವನ್ನೂ ಸಹ ಹಿಂತೆಗೆದುಕೊಳ್ಳಲಾಗಿದೆ. ಇದರ ವಿರುದ್ಧ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 3 ವರ್ಷಗಳಿಂದಲೂ ಭ್ರಷ್ಟಾಚಾರ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ. ಹಿಂದೂಗಳ ಕಡೆಗಣನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಖಾತ್ರಿ ಯೋಜನೆಗಳ ಜಾರಿಯಿಂದಾಗಿ ಅನುದಾನದ ಕೊರತೆ ಉಂಟಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದರು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿದ್ದು, ಮೊದಲ ದಿನ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಲೆಗಳನ್ನು ತಳಿರು ತೋರಣ ರಂಗೋಲಿ ಮೂಲಕ ಶೃಂಗಾರಗೊಳಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಪುಷ್ಪಾರ್ಪಣೆ ಮಾಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಕಡೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ರಜೆ ಬಿಡುವಿನಲ್ಲಿದ್ದ ಮಕ್ಕಳು ಉತ್ಸಾಹದಿಂದಲೇ ಶಾಲೆಗೆ ಹಾಜರಾದರು. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತಾವು ಮಂಡಿಸಿದ್ದ ರಾಷ್ಟೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟ್ರಪತಿಗಳು ಸಂವಿಧಾನದ 117(3) ವಿಧಿಯ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರೈತರಿಗೆ ರಾಷ್ಟ್ರಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತಾವು ಡಿಸೆಂಬರ್ 2025 ಈ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೆವು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವುದರೊಂದಿಗೆ ಪಾರ್ಥೇನಿಯಂ ಕಡೆ ನಿರ್ಮೂಲನೆ ಕುರಿತು ಅರಿವು ಮೂಡಿಸಲಾಯಿತು. ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎಸ್ ಬಸವರಾಜು ಮಾತನಾಡಿ, ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರಕ್ಕೆ ದೊಡ್ಡ ಸವಾಲಾಗಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣಗೊಂಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಬೀದಿಬದಿ ವ್ಯಾಪಾರಿಗಳ ಜೀವನ ಮಟ್ಟ ಉತ್ತಮಪಡಿಸುವಲ್ಲಿ ಈ ಯೋಜನೆ ನೆರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಅಸಂಖ್ಯಾತ ಬೀದಿಬದಿ ವರ್ತಕರಿಗೆ ಅಡಮಾನರಹಿತ ಸಾಲ ಸೌಲಭ್ಯ ಒದಗಿಸುವುದು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಯೋಜನೆ ನೆರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ, ಪಿಎಂ ಸ್ವನಿಧಿ ಯೋಜನೆಯು ಕೇಂದ್ರ ಸರ್ಕಾರ ಬೀದಿಬದಿ ವ್ಯಾಪಾರಿಗಳಿಗೆ ಆರಂಭಿಸಿದ ಕಿರುಸಾಲ ಯೋಜನೆಯಾಗಿದ್ದು, ಯಾವುದೇ ಮೇಲಾಧಾರವಿಲ್ಲದೆ ವ್ಯಾಪಾರ ಬಂಡವಾಳಕ್ಕಾಗಿ ಸುಲಭವಾಗಿ ಸಾಲ ಒದಗಿಸುತ್ತದೆ. ಇದರಿಂದ ಹಲವು ಬೀದಿಬದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರಿಯಾಗಿದ್ದು, ಅರ್ಹರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ವತಿಯಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸದುಪಯೋಗ ಪಡಿಸಿಕೊಳ್ಳುವಂತೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರದ ಬೀದಿಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಹಾಗೂ ಸಾಮಾಜಿಕ ಭದ್ರತೆಗಳ ಯೋಜನೆಗಳನ್ನು ಕಲ್ಪಿಸುವುದಕ್ಕಾಗಿ ನಗರ ಮಟ್ಟದಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಲೋಕ ಕಲ್ಯಾಣ ಮೇಳಗಳನ್ನು ನಿನ್ನೆಯಿಂದ ಇದೇ 30ರವರೆಗೆ 1 ತಿಂಗಳ ಕಾಲ ಆಯೋಜಿಸಲಾಗಿದೆ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು, ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಇಂಧನ ಅಕ್ರಮ ದಾಸ್ತಾನು ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು, 10 ಎಫ್ಐಆರ್ ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು, 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1,300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು, 960 ಲೀಟರ್ ಪೆಟ್ರೋಲ್ ಮತ್ತು 2,194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು, 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಇತ್ತೀಚೆಗೆ 12ನೆಯ ಶತಮಾನದ ಚಾಳುಕ್ಯ ಚಕ್ರವರ್ತಿ 2ನೇ ಜಗದೇಕ ಮಲ್ಲನ ಆಳ್ವಿಕೆ ಸೂಚಿಸುವ ಕನ್ನಡ ಲಿಪಿ ಶಾಸನ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆಗಾಗಿ ಸ್ಯಾಟಲೈಟ್ ಇಮೇಜಿಂಗ್ ತಂತ್ರಜ್ಞಾನ ಬಳಸುವಂತೆ ಸಚಿವರು ಸೂಚಿಸಿದ್ದಾರೆ. ಲಕ್ಕುಂಡಿಯ ಐತಿಹಾಸಿಕ ಪಡೆಯುಳಿಕೆಗಳ ಪತ್ತೆ ಕಾರ್ಯದ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ.
4: ಕಳೆದ 15 ದಿನಗಳಲ್ಲಿ 120ಕ್ಕಿಂತ ಹೆಚ್ಚು ದೇವಾಲಯ ಮತ್ತು ಸ್ಮಾರಕಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಹೂತು ಹೋಗಿರುವಂತ 101 ದೇವಾಲಯಗಳ ಅನಾವರಣಕ್ಕೆ ನಿಯಾಸ್ ಅನ್ನುವಂತ ಒಂದು ಸಂಸ್ಥೆಯ ಮೂಲಕ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಆ ದೇವಾಲಯಗಳನ್ನು ಮತ್ತು ಬಾವಿಗಳನ್ನ ಹೊರತರುವಂತ ಒಂದು ವಿನೂತನ ಒಂದು ಪ್ರಯತ್ನವನ್ನು ಸಹಿತವಾಗಿ ಮಾಡಲಾಗುತ್ತದೆ.
0: ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸಲು ಆಗ್ರಹಿಸಿವೆ. ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಹಾಗೂ

ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರು ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 5 ಲಕ್ಷ ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಟ್ಯೂರು

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೆ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶೀಲಾ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ. ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡುವ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತ ಶಿಶಿಲ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರ್ದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೋ ಟ್ರಾಫಿಕ್ ರೂಲ್ಸ್ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪಂಜಾಬ್, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಕ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು, ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ, ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
1: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಹೇ ರೀಮಾ, ಸೋಲಾರ್ ಪ್ಯಾನೆಲ್ ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ.
0: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
4: ಸೂರ್ಯಘರ್
2: ಕೇಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
4: ಸೂರ್ಯಘರ್.
5: ಇದು ಉಜಿರೆ SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ AI ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಭವಿಷ್ಯ, ಒಂದು ಸಂವಾದ ಕಾರ್ಯಕ್ರಮ ನಡೆಸಿಕೊಡುವವರು SGM ಇಂಜಿನಿಯರಿಂಗ್ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥೆಯಾಗಿರುವ ಡಾಕ್ಟರ್ ವಿದ್ಯಾ ಕೆ ಮತ್ತು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ PJ ಅವರು.
6: ಪ್ರಿಯ ಶ್ರೋತೃಗಳೇ, ನಾನು ಡಾಕ್ಟರ್ ಶೋಭಾ PJ, SGMIT ಗಣಿತ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ 14 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. December 22 ಭಾರತದ ಮಹಾನ್ ಗಣಿತಜ್ಞ ಶ್ರೀನಿವಾಸ ರಾಮಾನುಜಂನವರ ಜನ್ಮದಿನವಾಗಿತ್ತು. ಈ ದಿನವನ್ನು ನಾವು ಹೆಮ್ಮೆಯಿಂದ ರಾಷ್ಟ್ರೀಯ ಗಣಿತ ದಿನವಾಗಿ ನಮ್ಮ SGMIT ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ಗಣಿತ ಎಂದರೆ ಕೇವಲ ಸಂಖ್ಯೆಗಳ ಆಟವೇ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಗಣಿತದ ಪಾತ್ರ ಏನು? AI ಬಂದ ಮೇಲೆ ಗಣಿತಜ್ಞರ ಅಗತ್ಯ ಎಷ್ಟರ ಮಟ್ಟಿಗಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ಇಂದಿನ ನಮ್ಮ ವಿಶೇಷ ರೇಡಿಯೋ ಸಂಭಾಷಣೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ನನ್ನ ಸಹೋದ್ಯೋಗಿ, SGM ಇಂಜಿನಿಯರಿಂಗ್ ಕಾಲೇಜ್ನ ಗಣಿತ ವಿಭಾಗದ ಪ್ರಾಧ್ಯಾಪಕಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
7: ಧನ್ಯವಾದಗಳು ಮೇಡಮ್. ರಾಮಾನುಜರ ಜನ್ಮದಿನದಂದು ಗಣಿತದ ಭವಿಷ್ಯದ ಬಗ್ಗೆ ಮಾತನಾಡೋದು ನನಗೆ ವಿಶೇಷ ಸಂತೋಷ ಮತ್ತು ಗೌರವ.
6: ಮೇಡಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು? ಇಂದಿನ ವಿದ್ಯಾರ್ಥಿಗಳು AI ಎಲ್ಲವನ್ನೂ ಮಾಡುತ್ತದೆ, ಹಾಗಾದರೆ ಗಣಿತ ಓದಬೇಕೇ ಎಂದು ಕೇಳುತ್ತಾರೆ. ಗಣಿತ ಇನ್ನೂ ಅಗತ್ಯವೇ?
7: AI ಅಂದ್ರೆ ಕೃತಕ ಬುದ್ಧಿಮತ್ತೆ, ಮಾನವನಂತೆ ಕಲಿಯಲು, ವಿಶ್ಲೇಷಿಸಲು, ನಿರ್ಧಾರ ಕೈಗೊಳ್ಳಲು ಯಂತ್ರಗಳಿಗೆ ಅಂದ್ರೆ ಕಂಪ್ಯೂಟರ್ಗಳಿಗೆ ಸಾಮರ್ಥ್ಯ ನೀಡುವ ತಂತ್ರಜ್ಞಾನ. ಇನ್ನು AI ಬಂದ ಮೇಲೆ ಗಣಿತ ಓದಬೇಕೇ ಅನ್ನೋದು ಇದೊಂದು ಬಹಳ ಸಾಮಾನ್ಯ ಆದರೆ ಮಹತ್ವದ ಪ್ರಶ್ನೆ. ಈ ಪ್ರಶ್ನೆ ಕೇವಲ ಅಕಾಡೆಮಿಕ್ ಕುತೂಹಲವೊಂದೇ ಅಲ್ಲ, ಇದು ಭವಿಷ್ಯದ ಶಿಕ್ಷಣ, ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಇದು ಮಾರ್ಗಸೂಚಿ. ಗಣಿತವನ್ನ ಬಹಳ ಕಾಲದಿಂದ ವಿಜ್ಞಾನಿಗಳ ತಾಯಿ ಅಂದ್ರೆ ಕ್ವೀನ್ ಆಫ್ ಸೈನ್ಸ್ ಅಂತಲೇ ಕರೀತಾರೆ. ಭೌತಶಾಸ್ತ್ರ, ಎಂಜಿನಿಯರಿಂಗ್, ವೈದ್ಯಕೀಯ, ಅರ್ಥಶಾಸ್ತ್ರ, ಕಂಪ್ಯೂಟರ್ ವಿಜ್ಞಾನ ಇವೆಲ್ಲವೂ ಗಣಿತದ ಮೇಲೆ ನಿಂತಿವೆ. ಹಾಗಾಗಿಯೇ ಇಟಲಿಯ ವಿಜ್ಞಾನಿ ಗೆಲಿಲಿಯೋ ಹೇಳಿರೋದು, ಗಣಿತ ಪ್ರಕೃತಿಯ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವ ಭಾಷೆ ಅಂತ. ಗಣಿತ ಇಲ್ಲದೆ ವೈಜ್ಞಾನಿಕ ನಿಯಮಗಳನ್ನು ಮಾದರಿಗೊಳಿಸಲು ಸಾಧ್ಯವೇ ಇಲ್ಲ. ಗಣಿತ ಕೇವಲ ಲೆಕ್ಕಾಚಾರ ಅಲ್ಲ, ಅದೊಂದು ತಾರ್ಕಿಕ ಚಿಂತನೆಯ ಶಿಸ್ತುಬದ್ಧ ಅಳವಡಿಕೆ.
6: ಹಾಗಾದರೆ ಮೇಡಮ್, ಎಐ ಯಾವುದೋ ಮಾಯಾಜಾಲ ಅಂದರೆ ಮ್ಯಾಜಿಕ್ ಬಾಕ್ಸ?
7: ಇಲ್ಲ ಇಲ್ಲ, ಎಐ ಮಾಯಾಜಾಲವಂತೂ ಖಂಡಿತ ಅಲ್ಲ. ಅದು ಗಣಿತದ ಶಿಸ್ತಿನ ಅನ್ವಯ. ಯಂತ್ರಗಳು ಸ್ವತಃ ಯೋಚಿಸೋದಿಲ್ಲ, ಅವು ಗಣಿತೀಯ ನಿಯಮಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಎಐ ಸಂಪೂರ್ಣವಾಗಿ ಗಣಿತದ ವಿವಿಧ ಶಾಖೆಗಳ ಮೇಲೆ ಅವಲಂಬಿತ. ರೇಖೀಯ ಬೀಜಗಣಿತ, ಮ್ಯಾಟ್ರಿಕ್ಸ್, ವೆಕ್ಟರ್ಗಳು, ನ್ಯೂರಲ್ ನೆಟ್ವರ್ಕ್ಗಳನ್ನು ಗುರುತಿಸಿ ಅರ್ಥ ಮಾಡಿಕೊಳ್ಳಲಾದರೆ, ಸಂಭಾವ್ಯತೆ ಅನಿಶ್ಚಿತತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರೊಬ್ಯಾಬಿಲಿಟಿ ಮತ್ತು ಸ್ಟಾಟಿಸ್ಟಿಕ್ಸ್ ನಿಯಮಗಳು ಸಹಾಯ ಮಾಡುತ್ತವೆ. ಕ್ಯಾಲ್ಕುಲಸ್ ಆಪ್ಟಿಮೈಸೇಷನ್ ಮೂಲಕ ಯಂತ್ರಗಳಿಗೆ ತಪ್ಪುಗಳಿಂದ ಕಲಿಯಲು ಸಹಾಯ ಮಾಡುತ್ತವೆ. ವಿಭಜಿತ ಗಣಿತ ಅಂದರೆ ಡಿಸ್ಕ್ರೀಟ್ ಮ್ಯಾಥಮ್ಯಾಟಿಕ್ಸ್, ಅಲ್ಗಾರಿಥಮ್ ಅಭಿವೃದ್ಧಿ, ಗ್ರಾಫ್ ಥಿಯರಿ, ಕ್ರಿಪ್ಟೋಗ್ರಫಿಯಲ್ಲಿ ಉಪಯೋಗ. ಹೀಗೆ ಎಐ ಪ್ರಗತಿ ಅಂದರೆ ಅದೊಂದು ಗಣಿತದ ಪ್ರಗತಿಯೇ ಸರಿ. ಹೊಸ ಗಣಿತೀಯ ವಿಧಾನಗಳು ಅಭಿವೃದ್ಧಿಯಾದಂತೆ ಎಐ ಕೂಡ ಶಕ್ತಿಶಾಲಿ ಆಗ್ತದೆ. ಆದ್ದರಿಂದ ಗಣಿತ ಸಂಶೋಧನೆಯ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ.
6: ಶ್ರೀನಿವಾಸ್ ರಾಮಾನುಜನರು ಇಂದು ಬದುಕಿದ್ದರೆ ಎಐ ಯುಗದಲ್ಲಿ ಅವರ ಪಾತ್ರ ಹೇಗಿರುತ್ತಿತ್ತೆಂದು ನೀವು ಯೋಚಿಸಿದಿರಾ ಮೇಡಮ್?
7: ಖಂಡಿತ ಯೋಚಿಸ್ತೇನೆ. ರಾಮಾನುಜರ ಸಂಖ್ಯಾ ಸಿದ್ಧಾಂತ ಮತ್ತು ಅನಂತ ಸರಣಿಗಳು, ಮಾಡ್ಯುಲರ್ ಫಂಕ್ಷನ್ಗಳು, ಇಂದು ಕ್ರಿಪ್ಟೋಗ್ರಫಿ, ಡಾಟಾ ಭದ್ರತೆ ಮತ್ತು ಅಲ್ಗಾರಿದಮ್ಗಳಿಗೆ ಅತ್ಯಂತ ಉಪಯುಕ್ತ. ಅವರು ನಮಗೆ ಕಲಿಸಿದ ಪಾಠ, ಆಳವಾದ ಶುದ್ಧ ಗಣಿತ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶುದ್ಧ ಗಣಿತದ ಮೌಲ್ಯ ಕಾಲದೊಂದಿಗೆ ಇನ್ನಷ್ಟು ಬೆಳೆಯುತ್ತದೆ. ರಾಮಾನುಜರ ಕೆಲಸಗಳು ಅನ್ವಯಿಕತೆಗಿಂತ ಅಂದರೆ ಎಪ್ಲೈಗಿಂತ ಮೊದಲಿನ ಚಿಂತನೆಯ ಆಳವನ್ನ ತೋರಿಸ್ತವೆ. ಎಐ ಯುಗದಲ್ಲಿ ಅವರ ಅಂತರ್ದೃಷ್ಟಿಯ ಮಹತ್ವ ಮತ್ತಷ್ಟು ಸ್ಪಷ್ಟವಾಗ್ತಾ ಇದೆ.
6: ಈಗ ನಾವು ಡೇಟಾ ಚಾಲಿತ ಸಮಾಜದಲ್ಲಿ ಬದುಕುತ್ತಿದ್ದೇವೆ, ಹಾಗಾದರೆ ಅಲ್ಲಿ ಗಣಿತದ ಪಾತ್ರ ಏನು ಮೇಡಮ್?
7: ಗಣಿತ ಇಲ್ಲದೆ ಡಾಟಾ ಜ್ಞಾನ ಆಗುವುದಿಲ್ಲ. ಡಾಟಾ ಅಂದರೆ ಕಚ್ಚಾ ವಸ್ತು, ಅದನ್ನು ಜ್ಞಾನವನ್ನಾಗಿಸುವುದು ಗಣಿತ. ವೈದ್ಯಕೀಯ ನಿರ್ಣಯ, ಹವಾಮಾನ ಮುನ್ಸೂಚನೆ, ಹಣಕಾಸು ಮಾರುಕಟ್ಟೆ ಎಲ್ಲೆಡೆ ಗಣಿತೀಯ ಮಾದರಿಗಳೇ ಆಧಾರ, ಹಾಗೂ ಎಲ್ಲವೂ ಗಣಿತೀಯ ಮಾದರಿಗಳ ಫಲ. ಹಾಗಾಗಿ ಡಾಟಾದಲ್ಲಿರುವ ಮಾದರಿಗಳನ್ನು ಗುರುತಿಸಲು ಗಣಿತ ಅನಿವಾರ್ಯ. ಎಐ ವ್ಯವಸ್ಥೆಗಳು ಈ ಮಾದರಿಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ತವೆ.
6: ಅಂದ್ರೆ ಎಐ ಬಂದ ಮೇಲೆ ಗಣಿತಜ್ಞರ ಕೆಲಸ ಕಳೆದು ಹೋಗುತ್ತದೆಯೇ?
7: ಖಂಡಿತ ಇಲ್ಲ. ಎಐ ವೇಗದ ಲೆಕ್ಕಾಚಾರ ಮಾಡುತ್ತದೆಯೇ ಹೊರತು ಹೊಸ ಪ್ರಶ್ನೆಗಳನ್ನು ಕೇಳೋದು, ಹೊಸ ಸೃಜನಶೀಲ ಚಿಂತನೆ, ತಾತ್ವಿಕ ಆಳದ ಸಿದ್ಧಾಂತಗಳನ್ನು ರೂಪಿಸುವುದು ಇವೆಲ್ಲವೂ ಮಾನವ ಬುದ್ಧಿಶಕ್ತಿಯ ಶಕ್ತಿ. ರಾಮಾನುಜರ ಅಂತರ್ದೃಷ್ಟಿಯನ್ನು ಯಂತ್ರಗಳು ಅನುಕರಿಸಲು ಸಾಧ್ಯವೇ ಇಲ್ಲ. ಎಐ ಸಾಧನವಾದರೆ ಗಣಿತಜ್ಞ ದಾರಿದೀಪ. ಮಾನವ ಬುದ್ಧಿಮತ್ತೆಯ ಪಾತ್ರ ಇನ್ನೂ ಯಂತ್ರಗಳು ಮಾಡಲು ಇದುವರೆಗೂ ಸಾಧ್ಯವಾಗಿಲ್ಲ.
6: ಹಾಗಾದರೆ ಎಐ ಯುಗದಲ್ಲಿ ಗಣಿತ ಶಿಕ್ಷಣ ಹೇಗೆ ಬದಲಾಗುತ್ತಿದೆ?
7: ಇಂದು ದೃಶ್ಯೀಕರಣ ಅಂದರೆ ವಿಜುವಲೈಸೇಷನ್, ವೈಯಕ್ತಿಕ ಕಲಿಕೆ, ಎಐ ಆಧಾರಿತ ಟ್ಯೂಟರಿಂಗ್ ವ್ಯವಸ್ಥೆಗಳು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಭಯ ಅಲ್ಲ, ಕುತೂಹಲದ ವಿಷಯವನ್ನಾಗಿಸ್ತಾ ಇವೆ. ಆದರೆ ಮೂಲಭೂತ ಕಲ್ಪನೆಗಳ ಗಾಢ ಅರಿವು ಅತ್ಯವಶ್ಯಕ. ತಂತ್ರಜ್ಞಾನ ಕಲಿಕೆಯನ್ನು ಸುಲಭಗೊಳಿಸಬಹುದೇ ಹೊರತು ಬದಲಿಸಲಾರದು. ಸಿದ್ಧಾಂತಗಳ ಅರಿವಿಲ್ಲದೆ ಉಪಕರಣಗಳ ಬಳಕೆ ಎಂದೂ ಅಪೂರ್ಣ.
6: ಎಐ ಯುಗದಲ್ಲಿ ಭಾರತದ ಭವಿಷ್ಯವನ್ನು ನೀವು ಹೇಗೆ ನೋಡುತ್ತೀರಿ?
7: ಭಾರತಕ್ಕೆ ಗಣಿತದಲ್ಲಿ ದೀರ್ಘ ಪರಂಪರೆ ಇದೆ. ಆರ್ಯಭಟರಿಂದ ರಾಮಾನುಜಂವರೆಗೆ ಎಐ ಯುಗದಲ್ಲಿ ಭಾರತವು ಮೂಲ ಗಣಿತ ಸಂಶೋಧನೆ ಮತ್ತು ಗಣಿತ ಕಂಪ್ಯೂಟರ್ ವಿಜ್ಞಾನ ಸಂಯೋಜಿತ ಅಧ್ಯಯನದಲ್ಲಿ ಮುಂಚೂಣಿಗೆ ಬರಬಹುದು. ನವೀನ ಅಲ್ಗರಿದಮ್ ಅಭಿವೃದ್ಧಿಯಾಗಿ ಈ ಕ್ಷೇತ್ರಗಳಲ್ಲಿ ಭಾರತ ಜಾಗತಿಕ ನಾಯಕತ್ವ ವಹಿಸಬಹುದು. ಯುವ ಗಣಿತಜ್ಞರಿಗೆ ಇದು ದೊಡ್ಡ ಅವಕಾಶಗಳ ಕಾಲ. ರಾಮಾನುಜನರ ಕನಸಿನ ಭಾರತವಾದ ಗಣಿತದಲ್ಲಿ ವಿಶ್ವಗುರು ಮಾಡುವ ಜವಾಬ್ದಾರಿ ಈಗಿನ ಯುವ ಗಣಿತಜ್ಞರದು.
6: ಹಾಗಾದರೆ ಎಐ ಮತ್ತು ಗಣಿತಕ್ಕೆ ನೈತಿಕತೆಯ ಸಂಬಂಧ ಇದೆಯೇ?
7: ಖಂಡಿತ ಇದೆ. ಎಐ ನಿರ್ಧಾರಗಳು ನ್ಯಾಯಸಮ್ಮತವಾಗಿರಬೇಕಾದ್ರೆ ಅದರ ಹಿಂದೆ ಇರುವ ಗಣಿತೀಯ ಮಾದರಿಗಳು ಪಾರದರ್ಶಕವಾಗಿರಬೇಕು. ಅಲ್ಗಾರಿತಾತ್ಮಕ ಪಕ್ಷಪಾತ ತಪ್ಪಿಸಬೇಕು. ಇದು ಗಣಿತಜ್ಞರ ನೈತಿಕ ಜವಾಬ್ದಾರಿ. ಗಣಿತವಿಲ್ಲದೆ ಎಐ ಇಲ್ಲ. ಎಐ ಯುಗದಲ್ಲಿಯೂ ಗಣಿತ ಜೀವಂತ. ತಪ್ಪಾದ ಮಾದರಿಗಳು ಸಮಾಜದಲ್ಲಿ ಅನ್ಯಾಯಕ್ಕೆ ಕಾರಣವಾಗಬಹುದು. ಇದುವೇ ಗಣಿತಕ್ಕೆ ನೈತಿಕತೆಯೊಂದಿಗೆ ಇರುವ ಸಂಬಂಧ.
6: ಈ ರಾಷ್ಟ್ರೀಯ ಗಣಿತ ದಿನದಂದು ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡಲಿಚ್ಛಿಸುತ್ತೀರಿ ಮೇಡಮ್?
7: ರಾಷ್ಟ್ರೀಯ ಗಣಿತ ದಿನ ಕೇವಲ ಸ್ಮರಣೆ ಅಲ್ಲ, ಅದೊಂದು ಪ್ರೇರಣೆ. ಇದು ಹೊಸ ತಲೆಮಾರಿಗೆ ಗಣಿತದ ಮಹತ್ವವನ್ನು ನೆನಪಿಸುವ ದಿನ. ಗಣಿತ ಒಂದು ವಿಷಯ ಅಲ್ಲ, ಅದು ಚಿಂತನೆಯ ವಿಧಾನ. ಪ್ರತಿಯೊಬ್ಬ ಗಣಿತ ಪ್ರೇಮಿ ರಾಮಾನುಜರಂತೆ ಆಳವಾಗಿ ಯೋಚಿಸುವಂತಾಗಬೇಕು. ಎಐ ಯುಗದಲ್ಲಿಯೂ ಗಣಿತ ಮಾನವತೆಗೆ ದಾರಿ ತೋರಿಸುತ್ತಿದೆ. ಆ ನಿಟ್ಟಿನಲ್ಲಿ ಗಣಿತದ ಮೂಲಕ ಯಾರ್ಯಾರು ಸಂಶೋಧನೆ ಮಾಡುತ್ತಿದ್ದಾರೋ ಅವರುಗಳೆಲ್ಲ ಮಾನವನ ಪ್ರಗತಿಯ ದಿಕ್ಕು ತೋರಿಸುವಂತಾಗಬೇಕು. ಇದು ನನ್ನ ಆಶಯ.
6: ಪ್ರಿಯರೇ, ಇಂದಿನ ಈ ಅರ್ಥಪೂರ್ಣ ಸಂಭಾಷಣೆಯ ಮೂಲಕ ಒಂದು ವಿಷಯವಂತೂ ಸ್ಪಷ್ಟ. ಕೃತಕ ಬುದ್ಧಿಮತ್ತೆಯ ಹೃದಯ ಮಾನವನ ಗಣಿತದ ಬುದ್ಧಿಮತ್ತೆಯ ಮೇಲೆ ಅವಲಂಬಿತವಾದ್ದರಿಂದ ತನ್ನ ಮಹತ್ವವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಇನ್ನೂ ಹೆಚ್ಚು ಪ್ರಕಾಶಿಸುತ್ತದೆ. ಈ ರಾಷ್ಟ್ರೀಯ ಗಣಿತ ದಿನದಂದು ನಾವು ಕೊಡುವ ಪ್ರಮುಖ ಸಂದೇಶವೇನೆಂದರೆ, ಗಣಿತವನ್ನು ಎಂದೂ ಭಯವಾಗಿ ಅಲ್ಲ, ಬದಲಾಗಿ ಚಿಂತನೆಯ ಸಾಧನವಾಗಿ ಅಳವಡಿಸಿಕೊಳ್ಳೋಣ ಎನ್ನುವ ಆಶಯದೊಂದಿಗೆ ಇಂದಿನ ವಿಶೇಷ ಸಂಭಾಷಣೆಯಲ್ಲಿ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಂಡ ನನ್ನ ಆತ್ಮೀಯರಾದ ಡಾಕ್ಟರ್ ವಿದ್ಯಾ ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.
7: ನಿಮಗೂ ಬಹಳ ಧನ್ಯವಾದಗಳು ಮೇಡಮ್.

ಇದುವರೆಗೆ ಎಐ ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಭವಿಷ್ಯ ಸಂವಾದ ಕಾರ್ಯಕ್ರಮ ಕೇಳಿದಿರಿ. ಪಾಲ್ಗೊಂಡವರು ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕೆ ಮತ್ತು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಧೂಮಪಾನಿನಾದ ಕೇಳುಗರಿಗೆ ಸ್ವಾಗತ. ನಾನು ನೈದಿಲೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಈ ಸೂಚನಾ ಫಲಕಗಳನ್ನ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನೋಡಿರ್ತೇವೆ. ಈ ಧೂಮಪಾನ ಜೀವನಕ್ಕೂ ಹಾನಿಕಾರಕವೇ. ಧೂಮಪಾನದ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಧೂಮಪಾನವನ್ನು ತ್ಯಜಿಸುವಂತೆ ಪ್ರೇರೇಪಿಸಲು ಪ್ರತಿ ವರ್ಷ ಮಾರ್ಚ್ 2ನೇ ಬುಧವಾರದಂದು ಧೂಮಪಾನ ರಹಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ನಮ್ಮ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ಈ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ.

0: ನಾನು ಸಂಜಯ್, ಚಿತ್ರದುರ್ಗ. ಭಾರತದ ಜನಸಂಖ್ಯೆಯ ಬಹುಪಾಲು ಜನರು ಯುವಜನರು. ಅದರಲ್ಲೂ ಮಧ್ಯಮ ವರ್ಗದ ಜನರು ದೇಶದ ವರ್ತಮಾನ ಮತ್ತು ಭವಿಷ್ಯವನ್ನ ತೀರ್ಮಾನ ಮಾಡುವ ಶಕ್ತಿ ಉಳ್ಳವರಾಗಿದ್ದಾರೆ. ಆದರೆ ಭಾರತದ ಹೆಚ್ಚಿನ ಧೂಮಪಾನಿಗಳು ಅರೆಯದರಲ್ಲಿ ಅಥವಾ ತರುಣಾವಸ್ಥೆಯಲ್ಲೇ ಧೂಮಪಾನ ಮಾಡಲು ಆರಂಭ ಮಾಡುತ್ತಾರೆ. ಕೆಲವರು ತಿಳುವಳಿಕೆಯ ಕೊರತೆಯಿಂದಾಗಿ, ಇನ್ನೂ ಕೆಲವರು ಅದರ ದುಷ್ಪರಿಣಾಮ ಗೊತ್ತಿದ್ದರೂ ಸಹ ಧೂಮಪಾನದ ಬಲೆಗೆ ಬೀಳುತ್ತಿದ್ದಾರೆ. ಅದರಲ್ಲೂ ಭಾರತದ ಕೆಳವರ್ಗದ ಹಾಗೂ ಮೇಲ್ವರ್ಗದ ಯುವಕರಲ್ಲಿ ಬಹುಪಾಲು ಜನರು ತಮ್ಮ ಅರೆಯದರಲ್ಲೇ ಧೂಮಪಾನದ ಚಟಕ್ಕೆ ಬಿದ್ದು ಬಲಿಯಾಗುತ್ತಿದ್ದಾರೆ. ಅದಿ ಅರೆಯದವರು ತಮ್ಮ ಹಿರಿಯರಿಗಿಂತ ಹೆಚ್ಚಾಗಿ ಜೊತೆ ಇರುವವರ ಪ್ರಭಾವಕ್ಕೊಳಗಾಗುವುದರಿಂದ ಸಿಗರೇಟ್ಗಳ ಸೇವನೆಯನ್ನ ಆರಂಭಿಸದಂತೆ ತಡೆಯಲು ಹಿರಿಯರ, ಶಾಲೆಗಳ ಮತ್ತು ಆರೋಗ್ಯ ಅಧಿಕಾರಿಗಳ ಪ್ರಯತ್ನಗಳು ಸಾಮಾನ್ಯವಾಗಿ ಯಶಸ್ವಿಯಾಗುತ್ತಿಲ್ಲ. ಈ ಚಟಕ್ಕೆ ಬೀಳುತ್ತಿರುವ ಯುವಕರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಏರಿಕೆಯಾಗುತ್ತಲೇ ಇದೆ. ತಂಬಾಕು ಸೇವನೆ ಎಗ್ಗಿಲ್ಲದಂತೆ ಮುಂದುವರೆದಿದೆ. ಗುಟ್ಕಾ ಸಂಸ್ಕೃತಿ ಅದಿ ಅರೆಯದರಲ್ಲೇ ಶುರುವಾಗಿದೆ. ತಂಬಾಕು ಉತ್ಪನ್ನಗಳ ಬಳಕೆಯಲ್ಲಿ ಇಡೀ ಪ್ರಪಂಚದಲ್ಲೇ ಚೀನಾ ಮೊದಲ ಸ್ಥಾನದಲ್ಲಿದ್ದರೆ ಭಾರತ ಎರಡನೇ ಸ್ಥಾನದಲ್ಲಿದೆ. ತಂಬಾಕು ಸೇವನೆಯಿಂದ ಜಾಗತಿಕವಾಗಿ ಪ್ರತಿ ವರ್ಷ ಸಾಯುವವರ ಸಂಖ್ಯೆ 70 ಲಕ್ಷಕ್ಕಿಂತಲೂ ಅಧಿಕ. ಅದರಲ್ಲಿ ಭಾರತದಲ್ಲಿ 10 ಲಕ್ಷ ಜನರು ಬೀಡಿ, ಸಿಗರೇಟ್, ತಂಬಾಕಿನ ನೇರ ಸೇವನೆಯಿಂದ ಉಂಟಾಗುವ ಕ್ಯಾನ್ಸರ್ ಹಾಗೂ ಇತರ ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದಾರೆ. ನಮ್ಮ ರಾಜ್ಯದಲ್ಲೇ ಈ ಸಾವಿನ ಪ್ರಮಾಣ 8,000ವಿದೆ. ಧೂಮಪಾನವು ಕೇವಲ ವೈಯಕ್ತಿಕ ನೆಲೆಯಲ್ಲಿ ನಷ್ಟ ಮಾಡುವುದಲ್ಲದೆ ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡುತ್ತದೆ. ಒಂದು ಸಮಾಜವನ್ನ ಹಾದಿ ತಪ್ಪಿಸುವ, ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡುವ ಸಾಮಾಜಿಕ ಹಾಗೂ ಆರ್ಥಿಕ ನೆಲೆಗಟ್ಟಿನಲ್ಲಿ ಕೂಡ ಧೂಮಪಾನವು ದೇಶದ ಬೆಳವಣಿಗೆಗೆ ಮಾರಕವಾಗಿ ಕಂಡುಬರುತ್ತದೆ. ಧೂಮಪಾನದ ಅತಿವ್ಯಸನಿಗಳು ಸಾಮಾನ್ಯ ಜನತೆಗಿಂತ ಸಣ್ಣ ವಯಸ್ಸಿನಲ್ಲೇ ತೀವ್ರ ಮಟ್ಟದ ರೋಗಗಳಿಗೆ ತುತ್ತಾಗುತ್ತಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧಿಸುವುದಕ್ಕೋಸ್ಕರ 2003ರಲ್ಲಿ ಸಿಗರೇಟ್ ಮತ್ತು ಇತರೆ ತಂಬಾಕು ಉತ್ಪನ್ನ ಕಾಯ್ದೆಗಳನ್ನ ಜಾರಿಗೊಳಿಸಲಾಗಿದೆ. ಈ ಕಾಯ್ದೆಯಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವವರಿಗೆ 200 ರೂಪಾಯಿ ದಂಡ ಹಾಕಲಾಗುತ್ತಿದ್ದು, ಅದನ್ನ 1,000 ರೂಪಾಯಿಗೆ ಏರಿಸುವ ಚಿಂತನೆ ಸರ್ಕಾರದ ಮಟ್ಟದಲ್ಲಿ ನಡೆದಿದೆ. ಇದು ಸ್ವಾಗತಾರ್ಹ. ಬಸ್, ರೈಲ್ವೆ ನಿಲ್ದಾಣ, ಚಿತ್ರಮಂದಿರ, ಸರ್ಕಾರಿ ಆಸ್ಪತ್ರೆ, ಗ್ರಂಥಾಲಯ, ಕಚೇರಿ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ನಿಷೇಧ ಕಟ್ಟುನಿಟ್ಟಾಗಿ ಜಾರಿಯಾಗಬೇಕು. ದಂಡದ ಮೊತ್ತ ಹೆಚ್ಚಿದರೆ ಧೂಮಪಾನಿಗಳು ಸಾರ್ವಜನಿಕವಾಗಿ ಸಿಗರೇಟ್ ಸೇದುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಇದಲ್ಲದೆ ಸರಕು ಮತ್ತು ಸೇವೆಗಳ ಕಾಯ್ದೆಯಲ್ಲಿ ತಂಬಾಕು ಉತ್ಪನ್ನಗಳಿಗೆ 28% ತೆರಿಗೆ ವಿಧಿಸಲು ನಿರ್ಧರಿಸಲಾಗಿದೆ. ಈ ಉಪಕ್ರಮಗಳು ನಿಜಕ್ಕೂ ಸ್ವಾಗತಾರ್ಹ. ಇದೆಲ್ಲಕ್ಕಿಂತ ಮಿಗಿಲಾಗಿ ತಂಬಾಕು ಸೇವನೆಯ ವಿರುದ್ಧ ದೊಡ್ಡ ಮಟ್ಟದ ಅರಿವು ಮೂಡಿಸಬೇಕಾಗಿದೆ. ಧೂಮಪಾನ ಮುಕ್ತ ಭಾರತವನ್ನ ಕಟ್ಟಬಹುದು, ಒಮ್ಮೆ ಆಲೋಚಿಸಿ.
1: ನಾನು ನಮಿತಾ. ಧೂಮಪಾನದಿಂದ ಕುಟುಂಬಗಳ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಹೇಳಲಿದ್ದೇನೆ. ಧೂಮಪಾನ ಮಾಡುವವರಲ್ಲದೆ ತಮ್ಮ ಕುಟುಂಬದವರ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ. ಅಂತೆಯೇ ಮಕ್ಕಳು ಯಾವುದೇ ವಿಷಯವನ್ನಾದರೂ ತಂದೆ ತಾಯಿ ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗೆ ಬೆಳೆಯುತ್ತಾರೆ. ಹಾಗಿರುವಾಗ ಮನೆಯೊಳಗಿನ ಒಬ್ಬ ವ್ಯಕ್ತಿ ಧೂಮಪಾನಕ್ಕೆ ಒಳಗಾಗಿದ್ದು ಮನೆಯಲ್ಲೇ ಸೇದಲು ಪ್ರಾರಂಭ ಮಾಡಿದರೆ ಮಕ್ಕಳಿಗೆ ಮಾನಸಿಕವಾಗಿ ಹಾಗೂ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿರುತ್ತವೆ. ವಯಸ್ಸಿನ ಪ್ರಭಾವದಿಂದ ಧೂಮಪಾನವನ್ನು ಅನುಕರಿಸಿ ಹವ್ಯಾಸವನ್ನಾಗಿ ಮಾಡಿಕೊಳ್ಳಬಹುದು. ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಸ್ಥಳ ಅಥವಾ ಮನೆಯೊಳಗೆ ಧೂಮಪಾನ ಮಾಡುವುದರಿಂದ ಅದರ ಕಣಗಳು ಗಾಳಿಯಲ್ಲಿ ಬೆರೆತು ಇದನ್ನು ಉಸಿರಾಡುವ ಯಾವುದೇ ವ್ಯಕ್ತಿ ಪರೋಕ್ಷವಾಗಿ ಧೂಮಪಾನಕ್ಕೆ ತುತ್ತಾಗುತ್ತಾರೆ. ಇದರಿಂದ ಅವರ ಆರೋಗ್ಯದ ಮೇಲೂ ಹೆಚ್ಚು ಪ್ರಭಾವ ಬೀರುತ್ತದೆ.
2: ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಮಯೂರ್. ಈಗ ನಾವು ನೋಡಿದಂತೆ ಈಗ ತುಂಬಾ ಯುವಕರು ಈಗ ದುಶ್ಚಟಕ್ಕೆ ಒಳಗಾಗುತ್ತಿದ್ದಾರೆ. ಅದರಲ್ಲೂ ಈಗ ತುಂಬಾ ಟ್ರೆಂಡಿಂಗ್ ಅನ್ನೋದು ಸಿಗರೇಟ್. ಯಾರ ಕೈಯಲ್ಲಿ ನೋಡಿದ್ರು ಒಂದು ಸಿಗರೇಟ್. ಮತ್ತೆ ಈಗ ಮೊದ್ಲಿಂದನೂ ಒಂದು ರೂಲ್ಸ್ ಇದೆ, ಏನಂದ್ರೆ ಶಾಲೆ ಅಥವಾ ಕಾಲೇಜ್ ಸುತ್ತಮುತ್ತ 100 ಮೀಟರ್ ಹತ್ರ ಎಲ್ಲಿ ಸಿಗರೇಟ್ ಅಥವಾ ತಂಬಾಕು ವಸ್ತು ಮಾರಂಗಿಲ್ಲ ಅಂತ. ಆದರೆ ನಾವು ನೋಡಿದಂಗೆ ಈ ರೂಲ್ಸ್ ಬರೀ ಬೋರ್ಡಲ್ಲಿ ಮಾತ್ರ ಸೀಮಿತವಾಗಿದೆ. ಅಲ್ಲೇ ನಾವು ಸರಿಯಾಗಿ ಪರಿಶೀಲನೆ ಮಾಡಿದರೆ ಅಲ್ಲೇ ನಮಗೆ ಕೆಲವು ತಂಬಾಕು ಮಾರುವ ಅಂಗಡಿಗಳು ಸಿಗುತ್ತದೆ. ಮತ್ತೆ ಇನ್ನೊಂದು ಏನಂದರೆ, ಒಂದು ಸರ್ವೆ ಪ್ರಕಾರ ನಮಗೆ ಗೊತ್ತಾಗಿದೆ ಏನಂದರೆ, ಯಾರು ಸಿಗರೇಟನ್ನು ಸೇದ್ತಾರೆ ಅವರಕ್ಕಿಂತ ಅವರ ಸುತ್ತಮುತ್ತ ಯಾರಿರ್ತಾರೆ ಅವರ ಮೇಲೆ ತುಂಬ ಜಾಸ್ತಿ ಪ್ರಭಾವ ಇರುತ್ತದೆ ಅಂತ. ಇದನ್ನು ಹೊರತುಪಡಿಸಿ ಈ ಸಿಗರೇಟ್ ಅಥವಾ ತಂಬಾಕು ವಸ್ತು ನಾವು ಸೇವಿಸಿರೋದ್ರಿಂದ ನಮ್ಮ ಸ್ಟೆಮಿನಾ ತುಂಬ ಕಮ್ಮಿ ಆಗುತ್ತದೆ. ಇದರಿಂದ ನಾವು ತುಂಬ ಕೆಲಸ ಮಾಡಲು ಸುಸ್ತಾಗುತ್ತೆ. ನಾವು ಮಕ್ಕಳಾಗಿ ಈಗಲೇ ನಾವು ತುಂಬ ಸ್ವಲ್ಪ ಎಚ್ಚರವನ್ನು ವಹಿಸಿಕೊಂಡು ತಂಬಾಕು ಸೇವನೆಯನ್ನು ಕಮ್ಮಿ ಮಾಡಬೇಕು.
3: ನೋ ಸ್ಮೋಕಿಂಗ್, ನೋ ಸ್ಮೋಕಿಂಗ್.
4: ಎಲ್ಲರಿಗೂ ನಮಸ್ಕಾರ, ನಾನು ನಿತಿನ್. ಈಗ ಯುವಕರೇ ಧೂಮಪಾನದ ಚಟಕ್ಕೆ ಬಿದ್ದಿರುವುದು ನಾವು ನೋಡ್ತಾ ಇದ್ದೀವಿ. ಸರ್ಕಾರಿ ಸ್ಥಳಗಳಲ್ಲಿ, ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಧೂಮಪಾನ ಮುಕ್ತ ನೀತಿಗಳನ್ನು ಅಳವಡಿಸಬೇಕಾದ ಕ್ರಮಗಳನ್ನು ಅವಲೋಕನೆ ಮಾಡಿದ್ರೆ ಅದು ತುಂಬಾ ಉಪಯುಕ್ತವಾಗುತ್ತದೆ. ಹಾಗೆ ಯಾರು ಧೂಮಪಾನಕ್ಕೆ ಅಡಿಕ್ಟ್ ಆಗಿರ್ತಾರೋ ಅವ್ರಿಗೆ ಅದನ್ನು ಬಿಡುವುದಕ್ಕೆ ಬೆಂಬಲಿಸಬೇಕು. ಅವರ ಸ್ನೇಹಿತರು ಇರ್ತಾರೆ, ಅವ್ರಿಗೆ ಅದರ ಧೂಮಪಾನ ಬಿಡಲಿಕ್ಕೆ ಸಹಾಯ ಮಾಡಿದ್ರೆ ಅದು ತುಂಬಾ ಯೂಸ್ ಆಗ್ಬಹುದು. ಧೂಮಪಾನದಿಂದ ಉಂಟಾಗುವ ಅಪಾಯದ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವ ಎಚ್ಚರಿಕೆ ಸಂದೇಶಗಳನ್ನು ನೋಡುವುದರ ಮಾತ್ರವಲ್ಲದೆ ಅದನ್ನು ಅನುಸರಿಸುವುದರಿಂದ ಧೂಮಪಾನದ ದುಶ್ಚಟದ ಅರಿವು ಸಮಾಜಕ್ಕೆ ತಲುಪುತ್ತದೆ.
1: ಕೇಳಿದ್ರಲ್ಲ ಶ್ರೋತೃಗಳೇ, ಇದು ನಮ್ಮ ವಿದ್ಯಾರ್ಥಿಗಳ ಅನಿಸಿಕೆ ಮತ್ತು ಸಲಹೆ. ಧೂಮಪಾನವೆಂಬ ಮಾರಣಾಂತಿಕ ಅಭ್ಯಾಸವನ್ನು ತೊರೆಯಲು, ಮೊದಲ ಹೆಜ್ಜೆ ಇಡಲು ಎಲ್ಲರಿಗೂ ಈ ದಿನವು ಉತ್ತಮ ಅವಕಾಶವಾಗಿದೆ. ಈ ಧೂಮಪಾನ ನಿಷೇಧ ದಿನದಂದು ನಮಗಾಗಿ ಮತ್ತು ಸುತ್ತಮುತ್ತಲಿನವರಿಗಾಗಿ ಸುರಕ್ಷಿತ ಆಯ್ಕೆಗಳನ್ನ ಮಾಡೋಣ. ಧೂಮಪಾನ ಮುಕ್ತ ಸಮಾಜಕ್ಕಾಗಿ ಎಲ್ಲರೂ ಕೈಜೋಡಿಸೋಣ.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿರಾಟ್ ಪದ್ಮನಾಭ್. ಸಿನಿರಾಗ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಈ ವಾರ ನಮ್ಮೆಲ್ಲರಲ್ಲೂ ಒಂದು ಜೋಶ್ ಮೂಡಿದೆ. ಅದಕ್ಕೆ ಕಾರಣ ಏನಂದ್ರೆ, ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಮಹಿಳಾ ಕ್ರಿಕೆಟ್ ತಾರೆಯರು ಗೆದ್ದಿದ್ದಾರೆ. ಇಡೀ ಜಗತ್ತು ಬೆರಗಾಗುವ ಆಟವನ್ನ ಆಡಿ ಹಲವರನ್ನ ಸೆಳೆದಿದ್ದಾರೆ. ಸಿನಿರಾಗ ಕಾರ್ಯಕ್ರಮದಲ್ಲಿ ಕ್ರಿಕೆಟ್ ಆಟದ ಕುರಿತ ಪ್ರಸ್ತಾಪವೇಕೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಿರಬಹುದು. ಅದಕ್ಕೆ ಕಾರಣ ಇದೆ. ನಾವು ಕಳೆದ ಸಂಚಿಕೆಯಲ್ಲಿ ಸಂಗೀತ ಸಾಹಿತ್ಯ ಒಂದಾಗಿ ಹೊಸದಾದ ಅರ್ಥಗಳನ್ನು ಹೊಳಸಿ ಜನರನ್ನು ಹೇಗೆ ಪ್ರಭಾವಿಸುತ್ತವೆ ಅನ್ನೋದನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ವಿ. ಹಿಂದಿ ಸೇರಿದಂತೆ ಭಾರತದ ಉಳಿದ ಪ್ರಾದೇಶಿಕ ಭಾಷಾ ಸಿನಿಮಾಗಳು ಕನ್ನಡದ ಮೇಲೆ ಹೇಗೆ ಪ್ರಭಾವ ಬೀರಿದವು ಅನ್ನೋದನ್ನು ಚರ್ಚೆ ಮಾಡಿದ್ವಿ. ಹಿಂದಿ ಮಾತ್ರ ಅಲ್ಲ, ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಬೇರೆ ಬೇರೆ ಸಿನಿಮಾ ರಂಗಗಳು ಕೊಡುಕೊಳ್ಳುವಿಕೆಯ ಸಾಧ್ಯತೆಗಳೊಂದಿಗೆ ಹೆಜ್ಜೆ ಇಟ್ಟು ಜನರನ್ನು ಪ್ರಭಾವಿಸಿವೆ. ಆ ಮುಖಾಂತರ ಸಂಗೀತವನ್ನು, ಸಾಹಿತ್ಯವನ್ನು, ಸಿನಿಮಾವನ್ನು ಕಲಾತ್ಮಕ ವಲಯದ ವಿಶೇಷ ಪ್ರತಿನಿಧಿಗಳನ್ನಾಗಿ ಬಿಂಬಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾವೆ. ಈ ಸಂದರ್ಭದಲ್ಲಿ ಯಾಕೆ ಈ ವರ್ಲ್ಡ್ ಕಪ್ ಸಂಬಂಧಿತ ವಿಷಯವನ್ನು ಪ್ರಸ್ತಾಪ ಮಾಡಿ ನನ್ನ ಚರ್ಚೆಯನ್ನು ಆರಂಭಿಸಿದೆ ಅಂದರೆ, ನೀವು ಗಮನಿಸಿರಬಹುದು ನಮ್ಮ ವುಮೆನ್ ಕ್ರಿಕೆಟ್ ಬಂದಾಗ ಅಷ್ಟಾಗಿ ಬೆಂಬಲ ವ್ಯಾಪಕವಾಗಿ ಸಿಕ್ಕಿರಲಿಲ್ಲ. ಹಂತ ಹಂತವಾಗಿ ನಮ್ಮ ಮಹಿಳಾ ಕ್ರಿಕೆಟ್ ಪ್ರತಿಭೆಗಳು ಅರಳಿಕೊಂಡರು ಭಾರತದಲ್ಲಿ. ಮತ್ತು ನಮ್ಮ ಭಾರತದಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸುವಂಥ ರೀತಿಯಲ್ಲಿ ನಮ್ಮ ಕಲಾತ್ಮಕ ವಲಯ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಬಂದಿದೆ. ವರ್ಲ್ಡ್ ಕಪ್ ಗೆದ್ದ ನಂತರ ಈಗ ಒಂದು ಮಹತ್ವದ ಹಾಡು ಜನಜನಿತ ಆಗಿದೆ, ಟೀಮ್ ಇಂಡಿಯಾ ಅನ್ನುವಂಥ ಒಂದು ಆ್ಯಂಥಮ್ ಸಾಂಗ್. ಅದು ಎಷ್ಟು ಎನರ್ಜೆಟಿಕ್ ಆಗಿದೆ ಅಂತಂದರೆ, ಯಂಗ್ಸ್ಟರ್ಗಳನ್ನು ಕನೆಕ್ಟ್ ಮಾಡುವ ಹಾಗೆ ಅದು ತುಂಬ ಮಹತ್ವದ ಪ್ರಭಾವವನ್ನು ಬೀರ್ತಾ ಇದೆ. ಅದರ ಲಿರಿಕ್ಸ್ ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಅಂದರೆ, ಕೇವಲ ಕ್ರಿಕೆಟ್ ಆಟವನ್ನು ಪ್ರತಿನಿಧಿಸುವವರು ಮಾತ್ರ ಅಲ್ಲದೆ ಕ್ರಿಕೆಟ್ನ ಆಚೆಗಿನ ಜನಸಾಮಾನ್ಯ ಬದುಕಿನ ಜೊತೆಗೆ ಗುರುತಿಸಿಕೊಂಡಂಥ ಇಂಡಿವಿಜುವಲ್ಸನ್ನು ಇನ್ಸ್ಪೈರ್ ಮಾಡುವ ಹಾಗೆ ಸಾಲುಗಳಿವೆ. ಟೀಮ್ ಇಂಡಿಯಾ, ಟೀಮ್ ಇಂಡಿಯಾ, ಕರ್ದೆ ಸಬ್ಕಿ ಹವಾ ಟೈಟ್, ಟೀಮ್ ಇಂಡಿಯಾ ಈಸ್ ಹಿಯರ್ ಟು ಫೈಟ್, ಕೋಯಿನಾ ಲೇಗಾ ಹಮ್ಕೋ ಲೈಟ್, ಅವರ್ ಫ್ಯೂಚರ್ ಈಸ್ ಬ್ರೈಟ್, ಸಾಥ್ ಮೇ ಚಲೇಂಗೆ ಸಾಥ್ ಮೇ ಉಠೇಂಗೆ, ಹಮ್ ಹೈ ಟೀಮ್ ಇಂಡಿಯಾ ಹಮ್ ಸಾಥ್ ಮೇ ಜೀತೆಂಗೆ, ನಾ ಲೇಗಾ ಕೋಯಿ ಪಂಗಾ ರಹೇಗಾ ಊಪರ್ ಹಮಾರ ತಿರಂಗ, ಹಮ್ ಹೈ ಟೀಮ್ ಇಂಡಿಯಾ ಅನ್ನುವ ಸಾಲಿನೊಂದಿಗೆ ಭಾರತದಾದ್ಯಂತ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದೆ.

ಭಾರತದ ಎಸ್ಪೆಷಲಿ ಕ್ರಿಕೆಟ್ ಆಟವನ್ನ ದೇಶ ಪ್ರೇಮದ ಸಂಕೇತವನ್ನಾಗಿ ನೋಡುವಂತ ಕ್ರಮಗಳು ಕಳೆದ ಹಲವು ದಶಕಗಳಿಂದ ಗಮನಿಸ್ತಾ ಬಂದಿದ್ದೀವಿ. ಆ ಒಳನೋಟಗಳನ್ನ, ಆಲೋಚನಾ ಕ್ರಮಗಳನ್ನ ನಾವು ಇಲ್ಲಿವರೆಗೆ ಗಮನಿಸ್ತಾ ಬಂದಿದ್ದೀವಿ. ಹಾಗಾಗಿ ಈ ವಾರ ವಿಶೇಷತೆ ಏನಂತಂದ್ರೆ, ನಮ್ಮ ಮಹಿಳಾ ಕ್ರಿಕೆಟ್ ಟೀಮ್ ವಿಶ್ವಕಪ್ ಗೆದ್ದುಕೊಂಡು ಒಂದು ಹೊಸ ಉತ್ಸಾಹವನ್ನು, ಒಂದು ಹೊಸ ಹುಮ್ಮಸ್ಸನ್ನು ಭಾರತದಾದ್ಯಂತ ಮೂಡಿಸಿದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆ ಕ್ರೀಡೆಯ ಜೊತೆಗೇ ಒಂದು ಸಂಗೀತದ ರಿದಮ್ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಗೊತ್ತು ಮಾಡಿಕೊಳ್ಬೇಕು. ಇದನ್ನು ಅಧಿಕೃತಗೊಳಿಸುವ ರೀತಿಯಲ್ಲಿಯೇ ಭಾರತದ ಸಿನಿಮಾ ಪರಂಪರೆ ಇದೆ. ಭಾರತದ ಸಿನಿಮಾ ಪರಂಪರೆ ವ್ಯಾಪ್ತಿಯಲ್ಲಿ ಬರುವಂಥ ಗೀತ ಸಂಗೀತ ಪರಂಪರೆಯು ಕೂಡ ಅಷ್ಟೇ ಎನ್ರಿಚ್ಡ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಹಾಗಾಗಿ ಹಿಂದೆ ಕೂಡ ನಾವು ನೆನಪು ಮಾಡಿಕೊಂಡ ಹಾಗೆ ಚಕ್ ದೇ ಇಂಡಿಯಾ ಅಂತ ಒಂದು ಸಿನಿಮಾ ಬಂದಾಗ ಸುಖವಿಂದರ್ ಸಿಂಗ್ ಅವರು ಹಾಡಿದಂಥ ಅದೇ ಟೈಟಲ್ ಸಾಂಗ್ ತುಂಬ ಜನಜನಿತವಾಗಿತ್ತು, ತುಂಬ ಜನರನ್ನು ತಲುಪಿಕೊಂಡಿತ್ತು. ಆ ಸಿನಿಮಾದ ಕಥೆಯ ಭಾಗವಾಗಿ ಆ ಹಾಡು ಬಂದಿತ್ತು, ಆದರೆ ಸಿನಿಮಾದ ಹೊರಗೆ ಒಂದು ಹೊಸ ಸಂಚಲನವನ್ನು ಅದು ಮೂಡಿಸಿತ್ತು ಭಾರತದಾದ್ಯಂತ. ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಒಂದು ಹಾಕಿ ಕ್ರೀಡೆಯ ಪ್ರತಿಭೆಗಳು ಒಂದು ಟೀಮ್ ವರ್ಕ್ನ ಜೊತೆಗೆ ಹೇಗೆ ಜನಮನ್ನು ಗೆಲ್ತಾರೆ ಅನ್ನುವಂಥ ಕಥನವನ್ನು ಒಳಗೊಂಡಂಥ ಕತೆ. ಅಂದರೆ ಆ ಇಡೀ ಸಿನಿಮಾದಲ್ಲಿ ಮುಖ್ಯ ಆಗೋದೇನಂತಂದರೆ, ವ್ಯಕ್ತಿಗತ ಮಿತಿಗಳನ್ನು ಮೀರಿ ತಂಡ ಸ್ಫೂರ್ತಿಯೊಂದಿಗೆ ಗುರುತಿಸಿಕೊಂಡಾಗ ಗೆಲುವು ಸರಾಗವಾಗಿ ನಮ್ಮ ಜೊತೆಯಾಗುತ್ತದೆ ಅನ್ನುವಂಥ ತತ್ವವನ್ನು ಚಕ್ ದೇ ಇಂಡಿಯಾ ಸಿನಿಮಾ ಪ್ರತಿಪಾದಿಸಿತ್ತು. ಶಾರುಖ್ ಖಾನ್ ಇತ್ತೀಚೆಗೆ ಅವರು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರು ತಮ್ಮ ನಟನೆಗೆ ಪಡೆದುಕೊಂಡಿದ್ದಾರೆ. ಅವರು ಚಕ್ ದೇ ಇಂಡಿಯಾದ ಲೀಡ್ ರೋಲಲ್ಲಿ ಕೋಚ್ ಪಾತ್ರವನ್ನು ಅಭಿನಯಿಸಿದ್ರು, ಆ ಮುಖಾಂತರ ಗಮನ ಸೆಳೆದಿದ್ರು. ಅಂದರೆ ಟೀಮ್ನಲ್ಲಿ ಇರುವಂಥ ಕೆಲವು ಇಂಡಿವಿಜುವಲ್ಸು ಸ್ವಾರ್ಥದ ಕಾರಣಕ್ಕಾಗಿ ಟೀಮ್ನ ಶಕ್ತಿಯನ್ನು ಕಳೆಗುಂದಿಸ್ತಾ ಇರುವ ಸಂದರ್ಭದಲ್ಲಿ ಹೇಗೆ ಉಳಿದವರೆಲ್ಲರನ್ನ ಇನ್ಸ್ಪೈರ್ ಮಾಡಿ ಒಂದು ತಂಡವನ್ನು ಮರುರೂಪಿಸಬಹುದು ಅನ್ನುವಂಥ ಪಾಸಿಬಿಲಿಟಿಯನ್ನು ಆ ಸಿನಿಮಾ ಕಾಣಿಸಿತ್ತು. ಆ ಕಥನದ ಭಾಗವಾಗಿ ಚಕ್ ದೇ ಇಂಡಿಯಾ ಹಾಡು ಮೂಡಿ ಬಂದಿತ್ತು, ಅದು ತುಂಬ ಜನರನ್ನು ಸೆಳೆದಿತ್ತು.

ಹಾಗಾಗಿ ಗಲ್ಲಿ ಬಾಯ್ ಸಿನಿಮಾದ 2019 ಬಂದಂತ ಗಲ್ಲಿ ಬಾಯ್ ಸಿನಿಮಾ ಕೂಡ ಇದೇ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು. ಆ ಸಿನಿಮಾದ ಹಾಡನ್ನ ಅಪ್ನಾ ಟೈಮ್ ಆಯೇಗಾ ಅನ್ನುವಂಥದ್ದು, ಅಂದ್ರೆ ಹಿಪ್ ಹಾಪ್ ರ್ಯಾಪ್ ಬಾಲಿವುಡ್ ಸಾಂಗ್ ನ ಮೆಲೋಡಿಯಸ್ ಟ್ರೆಂಡ್ ಅನ್ನ ಬ್ಲೆಂಡ್ ಮಾಡಿ ಬಂದಂತ ಸಿನಿಮಾ ಹಾಡಿನ ಪ್ರಯೋಗ ಆಗಿತ್ತು ಅದು. ಅಪ್ನಾ ಟೈಮ್ ಆಯೇಗ ರಣವೀರ್ ಸಿಂಗ್ ಅವರು ಅದಕ್ಕೆ ಧ್ವನಿಯಾಗಿದ್ರು, ಅದು ಕೂಡ ತುಂಬಾ ಜನರನ್ನ ಸೆಳೆದಿತ್ತು. ಆಮೇಲೆ ನಮ್ಮ ಭಾರತದ ದೇಶಿ ಆಟದ ಕುರಿತಾಗಿರುವಂತ ದಂಗಲ್ ಸಿನಿಮಾ, ಅಮೀರ್ ಖಾನ್ ಅಭಿನಯದ ಸಿನಿಮಾ ಕೂಡ ಬಹುತೇಕ ಜನರನ್ನ ಸೆಳೆದಿತ್ತು. ಅದರಲ್ಲಿ ದಂಗಲ್ ಟೈಟಲ್ ಸಾಂಗ್ ಕೂಡ ಬಹಳ ವ್ಯಾಪಕವಾಗಿ ಪ್ರಭಾವವನ್ನು ಬೀರಿದ್ದನ್ನ ನಾವು ಗಮನಿಸಬಹುದು. ಅಲ್ಲದೆ ಭಾಗ್ ಮಿಲ್ಕಾ ಭಾಗ್ ಸಿನಿಮಾದ ಟೈಟಲ್ ಸಾಂಗ್ ಕೂಡ ಜನರನ್ನ ಸೆಳೆದಿತ್ತು. ಸೊ ಇದೆಲ್ಲದಕ್ಕಿಂತ ಹಿಂದೆ ಬಹಳ ಮುಖ್ಯವಾಗಿ ನಾವು ನೆನಪು ಮಾಡ್ಕೊಳ್ಬಹುದಾದದ್ದು ಅಂದರೆ ಜೈ ಹೋ ಸಾಂಗ್, ಅಂದರೆ ನಮ್ಮ ಕನ್ನಡದ ವಿಜಯ್ ಪ್ರಕಾಶ್ ಭಾರತದಾದ್ಯಂತ ತಮ್ಮದೇ ಆದ ಒಂದು ಕಲಾತ್ಮಕ ಶಕ್ತಿಯನ್ನು ಸಾಬೀತುಪಡಿಸಿದ್ದು ಜೈ ಹೋ ಸಾಂಗ್ನ ಮುಖಾಂತರ. ಆ ಜೈ ಹೋ ಸಾಂಗ್ ಎಷ್ಟು ಭಿನ್ನವಾಗಿತ್ತು ಅಂತಂದರೆ ಅದು ಎ ಆರ್ ರೆಹಮಾನ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂಥ ಸಾಂಗ್ ಅದು. ಅದು ಜನಮಾನಸವನ್ನು ಎಷ್ಟು ಸೆಳೆದಿತ್ತು ಅಂತಂದರೆ ವಿಜಯದ ಒಂದು ಮೆಲೋಡಿಯಸ್, ಅಂದರೆ ವಿಕ್ಟರಿಯ ಒಂದು ಮೆಲೋಡಿಯಸ್ ಮೆಟಾಫರ್ ಆಗಿ ಬಹುತೇಕ ಜನರನ್ನು ಸೆಳೆದಿತ್ತು. ಯಾಕೆ ಇಷ್ಟೆಲ್ಲ ನಾವು ಚರ್ಚೆ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿದೆ, ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಅಂದರೆ ರುಡಾಲಿ ಅಂತ ಒಂದು ಸಿನಿಮಾದ ಹಾಡು ಕನ್ನಡದ ಸಂಗೀತ ನಿರ್ದೇಶಕರಿಗೆ ಪ್ರೇರಣೆಯಾಗುತ್ತೆ. ಭಾರತದ ಯಾವುದೋ ಒಂದು ಮೂಲೆಯಲ್ಲಿ ಬಂದಂಥ ಒಂದು ಸಿನಿಮಾ ಹಾಡು ಇನ್ನೊಂದು ಮೂಲೆಯಲ್ಲಿರುವಂಥ ಕ್ರೀಡಾ ಪ್ರತಿಭೆಗಳು ಸೇರಿದಂತೆ ಬೇರೆ ಬೇರೆ ಸಾಧಕರಿಗೆ ಪ್ರೇರಣೆಯಾಗುತ್ತದೆ. ಇದನ್ನು ಮೌಲ್ಡ್ ಮಾಡುವ ಹಾಗೆ ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಚಲನಚಿತ್ರರಂಗದ ಪ್ರತಿನಿಧಿಗಳು, ನಿರ್ದೇಶಕರು, ಕಥನಕಾರರು, ಸಂಗೀತ ಸಂಯೋಜಕರು, ಗಾಯಕರು ಒಟ್ಟಾಗಿ ಮಹತ್ವಪೂರ್ಣವಾಗಿರುವಂಥ ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಈ ಟ್ರೆಂಡನ್ನು ಯಾಕೆ ನೆನಪು ಮಾಡ್ಕೊಳ್ಬೇಕು ಅಂತಂದರೆ ಜನ ಬದುಕಿನ ಒಳಗೆ ಒಂದು ಕ್ರೀಡಾ ಸ್ಫೂರ್ತಿ ಇರ್ತದೆ. ಅಂದರೆ ನಾವು ಆಟಗಳನ್ನು ಆಡುವವರೊಳಗೆ ಮಾತ್ರ ಕ್ರೀಡಾ ಸ್ಫೂರ್ತಿ ಅಲ್ಲ, ಅವರ ಕ್ರೀಡಾ ಸ್ಫೂರ್ತಿಯ ಸಾಧ್ಯತೆಗಳು ಸಾಮಾನ್ಯ ಜನರ ಮೇಲೆ ಹೇಗೆ ಪ್ರಭಾವ ಮೂಡಿಸ್ತವೆ ಅಂದರೆ ಇನ್ನೇನು ಸೋಲಿನ ಹಂತ ತಲುಪುವ ಕಾಲಕ್ಕೆ ರೀಎಮರ್ಜ್ ಆಗುವಂಥ ಪಾಸಿಬಿಲಿಟಿಯನ್ನು ನಾವು ಆಟಗಳಲ್ಲಿ ನಾವು ನೋಡ್ತೀವಿ.

ಸೊ ಒಂದು ರೋಚಕತೆ ಆಟಕ್ಕೆ ಸಿಗೋದು ಆ ಹಂತದಲ್ಲಿನ ಒಂದು ಟರ್ನಿಂಗ್ ಪಾಯಿಂಟ್ ಸಿಗೋದು ಆ ಹಂತದಲ್ಲಿನೇ. ಆ ಹಂತಗಳನ್ನು ಕೇಂದ್ರೀಕರಿಸಿಕೊಂಡು ನಮ್ಮ ಸಿನಿಮಾ ಜಗತ್ತು ಕಥೆಯನ್ನು ಕಟ್ಟಿದೆ, ಚಿತ್ರಕಥೆ ಮಾಡಿಕೊಟ್ಟಿದೆ. ಅದರ ಭಾಗವಾಗಿ ತುಂಬ ಮಾಧುರ್ಯಪೂರ್ಣವಾಗಿರುವಂಥ ಸ್ಫೂರ್ತಿದಾಯಕವಾಗಿರುವಂಥ ಹಾಡುಗಳನ್ನು ಕಟ್ಟಿಕೊಟ್ಟಿದೆ ನಮ್ಮ ಸಿನಿಮಾ ಚಿತ್ರರಂಗ. ಹಾಗಾಗಿ ಅದು ಹಿಂದಿ ಸಿನಿಮಾ ಅಂತಲ್ಲ ಅಥವಾ ಮಲಯಾಳಂ ಸಿನಿಮಾ ಅಂತಲ್ಲ, ಯಾವುದೇ ಭಾಷೆಯ ಸಿನಿಮಾದ ಹಾಡುಗಳು ಇನ್ನೊಂದು ಭಾಷಿಕರನ್ನು ಪ್ರಬಲವಾಗಿ ಸೆಳೆದಿರೋದು ಭಾರತೀಯ ಸಿನಿಮಾ ರಂಗದ ನಿಜವಾದ ಕಲಾತ್ಮಕ ಶಕ್ತಿ ಅಂತ ನಾನು ಅದನ್ನು ಗುರುತಿಸ್ತೀನಿ. ವಿಶೇಷವಾಗಿ ಭಾರತೀಯ ಸಿನಿಮಾ ರಂಗದ ಹಾಡುಗಳ ಶಕ್ತಿಯೂ ಕೂಡ ಹೌದು ಅಂತ ನಾನು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ನಮ್ಮ ಕನ್ನಡದಲ್ಲಿ ಬಹಳ ಹಿಂದೆನೆ ಟಿ ಎಸ್ ನಾಗವರ್ಣ ಸಿನಿಮಾದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಾಂಗ್ ಬಂದಿತ್ತು, ಅದು ಚಿನ್ನಾರಿ ಮುತ್ತ ಸಿನಿಮಾದ್ದು. ಚಿನ್ನಾರಿ ಮುತ್ತ ಸಿನಿಮಾಕ್ಕೆ ಸಿ ಅಶ್ವತ್ ಅವರು ಸಂಗೀತ ಸಂಯೋಜನೆ ಮಾಡಿದರು, ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಲಿರಿಕ್ಸ್ ಬರೆದಿದ್ದರು. ಅದರಲ್ಲಿ ಬಹಳ ಮುಖ್ಯವಾಗಿರುವಂಥ ಎರಡು ಮೂರು ಸಾಂಗ್ಗಳಿದ್ವು, ಎಲ್ಲ ಹಾಡುಗಳು ಕೂಡ ಗಮನ ಸೆಳೆದಿದ್ವು. ಅಂದರೆ ಅದರ ಐತಿಹಾಸಿಕ ಹಿನ್ನೆಲೆ ಏನು ಅಂತಂದರೆ, ಒಂದು 10 ವರ್ಷಗಳ ಹಿಂದೆ ಈ ಸಿನಿಮಾ ಬಂದಿದ್ದು 1993, ಒಂದು 10-12 ವರ್ಷಗಳ ಹಿಂದೆ ಈ ಸಿನಿಮಾ ರಿಲೀಸ್ ಆಗುವ ಕಾಲದ 10-12 ವರ್ಷಗಳ ಹಿಂದೆ 80ರ ದಶಕದಲ್ಲಿ ಪಿ ಟಿ ಉಷಾ ಅವರು ಜಾಗತಿಕ ಮಟ್ಟದಲ್ಲಿ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದಿದ್ದರು. ಕನ್ನಡದಲ್ಲಿ ಈ ಸಿನಿಮಾ ಒಂದು ಹೊಸ ಆಶಾವಾದವನ್ನು, ಅಂದರೆ ಸಾಧಕರಿಗೆ ಒಂದು ಹೊಸ ಆಶಾವಾದವನ್ನು, ಸಾಧಕರಲ್ಲಿ ಒಂದು ಹೊಸ ಆಶಾವಾದವನ್ನು ಮೂಡಿಸಿದಂಥ ಸಿನಿಮಾವಾಗಿ ಗಮನ ಸೆಳೆಯಿತು. ಬಾಲನಟರಾಗಿ ವಿಜಯ ರಾಘವೇಂದ್ರ ಕಾಣಿಸಿಕೊಂಡಿದ್ದರು. ಒಬ್ಬ ಹಳ್ಳಿಯ ಹೈದ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಿಂಚುವಂಥ ಕಥನ ಆಗಿತ್ತು ಅದು. ವಿಜಯ ರಾಘವೇಂದ್ರ ಅವರು ತುಂಬ ಅದ್ಭುತವಾಗಿ ಮನೋಜ್ಞವಾಗಿ ಅಭಿನಯ ನೀಡಿದ್ದರು. ಅವರ ಅಭಿನಯಕ್ಕೆ ಪೂರಕವಾಗಿ ಅಲ್ಲಿ ಬಳಸಿಕೊಳ್ಳಲಾದ ಎಲ್ಲ ಹಾಡುಗಳು ಬಹುತೇಕರನ್ನು ಪ್ರಭಾವಿಸಿದ್ದವು. ಅದರಲ್ಲಿ ಮುಖ್ಯವಾದ ಒಂದು ಸಾಂಗ್ ಯಾವುದು ಅಂದರೆ, ಮಣ್ಣಲ್ಲಿ ಬಿದ್ದವನು, ಮುಗಿಲಲ್ಲಿ ಇದ್ದವನು, ಕತ್ತಲಲ್ಲಿ ಇದ್ದವನು, ಬಂಗಾರ ಗೆದ್ದವನು, ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ಅಂತ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆದ ಪದ್ಯಕ್ಕೆ ಸಿ ಅಶ್ವಥ್ ಅವರು ಅತ್ಯದ್ಭುತವಾದ ರಾಗ ಸಂಯೋಜನೆ ಮಾಡಿದರು.

ವಯೋಮಾನದ ಜನರನ್ನು ಅದು ಗಮನ ಸೆಳೆದಿತ್ತು. ಇವತ್ತಿಗೂ ಕೂಡ ಹಾಡುಗಳನ್ನು ಕೇಳಿದರೆ ನಮ್ಮೊಳಗೊಂದು ಇನ್ಸ್ಪೈರಿಂಗ್ ಸ್ಪಾರ್ಕ್ ಮೂಡುತ್ತೆ. ಹಾಗಾಗಿ ಆ ಹಾಡಿನ ಲಯವೂ ಹಾಗಿದೆ, ಆ ಹಾಡಿನ ಧಾಟಿಯೂ ಹಾಗೇ ಇದೆ, ಆ ಹಾಡಿನ ರಿದಮ್ ಕೂಡ ಹಾಗೇ ಇದೆ. ಅಷ್ಟೇ ಮನೋಜ್ಞವಾಗಿ ವೇ ವಿ ರೇಖಾ ಅವರು ಅದನ್ನು ಹಾಡಿದ್ದಾರೆ. ಸೊ ನನಗೆ ಆ ಹಾಡು ಈ ಕಾರಣಕ್ಕಾಗಿ ಮುಖ್ಯ ಆಗ್ತದೆ ಅಂದರೆ ಆ ಸಿನಿಮಾ ಬಂದ ಕಾಲಘಟ್ಟಕ್ಕೆ ಮಾತ್ರ ಸೀಮಿತ ಆಗದೇ ಈಗಲೂ ಕೂಡ ಅದು ಪ್ರಸ್ತುತ ಅನಿಸೋದು ಅದರೊಳಗಿನ ಕ್ರೀಡಾಸ್ಫೂರ್ತಿಯ ಕಾರಣಕ್ಕಾಗಿ, ಅದರೊಳಗಿನ ಚೈತನ್ಯದಾಯಕ ಫ್ರೇಮ್ವರ್ಕ್ನ ಕಾರಣಕ್ಕಾಗಿ ಅಂತ ನಾನು ಭಾವಿಸ್ತೀನಿ. ವೆಂಕಟೇಶ್ ಮೂರ್ತಿ ಲಿರಿಕ್ಸ್ ಎಷ್ಟು ಪ್ರಬುದ್ಧವಾಗಿದ್ದಾವೆ ಅಂತಂದರೆ ಯಂಗ್ಸ್ಟರ್ಗಳನ್ನು ಮಾತ್ರ ಅಲ್ಲದೇ ಹಿರಿಯರನ್ನು ಕೂಡ ಪ್ರಭಾವಿಸುವ ರೀತಿಯಲ್ಲಿ ಆ ಪದ್ಯ ಮೂಡಿ ಬಂದಿತ್ತು.

ಅದರಲ್ಲೇ ಅದೇ ಸಿನಿಮಾದಲ್ಲೇ ಇನ್ನೊಂದು ಸಾಂಗ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೆದ ಪದ್ಯ ರೆಕ್ಕೆ ಇದ್ದರೆ ಸಾಕೆ ಅಂದರೆ ಅಂದರೆ ಹತಾಶ ನಾವು ಭಾಳ ಸಲ ಹತಾಶರಾದಾಗ ಹೊರಗಿನಿಂದ ಒಂದು ಸ್ಫೂರ್ತಿ ಬೇಕಾಗ್ತದೆ, ಒಂದು ಪ್ರೇರಣೆ ಬೇಕಾಗ್ತದೆ. ಭಾಳ ಭಾರತೀಯರ ಬದುಕಿನೊಳಗೆ ಹೊರಗಿನಿಂದ ಸ್ಫೂರ್ತಿ ಕೊಡುವಂಥ ಯಾವುದಾದರೂ ನೆಲೆ ಇದ್ದರೆ ಅದು ಸಿನಿಮಾ ಹಾಡು ಮಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಭಾರತೀಯ ಸಿನಿಮಾದ ಹಾಡುಗಳು, ಕನ್ನಡವೂ ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶದ ಸಿನಿಮಾದ ಹಾಡುಗಳು ಅನೇಕ ಜನರನ್ನು ಪ್ರೇರಣೆ ನೀಡ್ತವೆ. ಅಂದರೆ ಹತಾಶರಾದ ಸಂದರ್ಭದಲ್ಲಿ ಹಾಡು ಕೇಳಿದಾಗ ಮನಸ್ಸು ಹಗುರಾಗುವಂಥ ರೀತಿ. ಆ ಹಾಡಿನ ಪ್ಯಾಟರ್ನ್ ಹೀಗಿದೆ ನೋಡಿ, ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮೇಲೆ ಹಾರೋಕೆ.

ಕಾಲೊಂದಿದ್ದರೆ ಸಾಕೆ, ಚಿಗರೆಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದು ಓಡೋಕೆ ಅಂತ. ಅಂದರೆ ಈ ಪಾಸಿಬಿಲಿಟೀಸನ್ನು ಕಾಣಿಸೋದು, ಅಂದರೆ ರೆಕ್ಕೆ ಇದ್ದರೆ ಇದ್ದ ತಕ್ಷಣವೇ ಹಾರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಮೆಟಾಫರಿಕಲ್ ಇಂಟರ್ಪ್ರಿಟೇಷನ್ ಏನನ್ನು ಹೇಳ್ತದೆ ಅಂತಂದರೆ, ಒಂದು ಕ್ಯಾನ್ವಾಸನ್ನು ಸೃಷ್ಟಿ ಮಾಡಿಕೊಳ್ಬೇಕು ಅಂತ. ಹಾರುವ ಕ್ಯಾನ್ವಾಸ್, ಅದು ಬಾನೆತ್ತರಕ್ಕೆ ಹಾರುವ ಒಂದು ಕ್ಯಾನ್ವಾಸ್ ನಾವೇ ಸೃಷ್ಟಿಸಿಕೊಳ್ಳಬೇಕು. ಸೃಷ್ಟಿಸಿಕೊಳ್ಳೋದಂದರೆ ನನ್ನ ಬೌದ್ಧಿಕ ಆಯಾಮದಲ್ಲಿ ನಾನು ಸೃಷ್ಟಿ ಮಾಡಿಕೊಳ್ಬೇಕು. ಹಾಗಾದಾಗ ಮಾತ್ರ ನಾನು ಕಣ್ಣಿಗೆ ಕಾಣುವ ಬಾನಿನ ಕ್ಯಾನ್ವಾಸನ್ನು ಬಳಸಿಕೊಂಡು ಹಾರೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮೆಟಫರಿಕಲ್ ಟೆಕ್ಸ್ಟನ್ನು, ಪೊಯಿಟಿಕ್ ಟೆಕ್ಸ್ಟನ್ನು ವೆಂಕಟೇಶ್ ಮೂರ್ತಿ ಕಟ್ಟಿದಾಗ ಅಷ್ಟೇ ಮಧುರವಾಗಿ ಅದನ್ನು ಸಿ ಅಶ್ವಥ್ ಅವರ ಸಂಗೀತ ಪ್ರೆಸೆಂಟ್ ಮಾಡುತ್ತೆ. ನನಗೆ ಹಂಗಾಗಿ ಚಿನ್ನಾರಿ ಮುತ್ತ ಇವತ್ತಿಗೂ ಕೂಡ ಭಾರತದ ಬಹಳ ಮಹತ್ವದ ಕ್ರೀಡಾ ಸ್ಫೂರ್ತಿಯನ್ನು ತಂದುಕೊಡಬಲ್ಲಂಥ ಸಿನಿಮಾವಾಗಿಯೂ ಮುಖ್ಯ ಆಗುತ್ತೆ. ಅಲ್ಲದೇ ಹಾಡುಗಳ ಮುಖಾಂತರ ನಮ್ಮೊಳಗೆ

ಒಂದು ಎಲ್ಲಿಲ್ಲದ ಚೈತನ್ಯವನ್ನ ಅಂದ್ರೆ ಬದುಕಿನ ಬಗ್ಗೆ ಪ್ರೀತಿ ಹುಟ್ಟಿಸುವಂತ ಮತ್ತೆ ಸಾಧನೆಯ ಹುಮ್ಮಸ್ಸನ್ನ ನಮ್ಮದಾಗಿಸಿಕೊಳ್ಳುವಂತ ಒಂದು ಪ್ರೇರಣೆಯಾಗಿ ಇಲ್ಲಿಯ ಸಂಗೀತ ಚಿನ್ನಾರಿ ಮುತ್ತ ಸಂಗೀತ ನಮ್ಮನ್ನ ಸೆಳೀತದೆ ಅಂತ.

ಇದ್ರ ಜೊತೆಗೇನೆ ನಾನು ಹೇಳಬೇಕಾದದ್ದೇನಂತಂದ್ರೆ, ಕ್ರೀಡೆಗಳ ಕುರಿತಾದ ಕಥೆಗಳು ಒಂದು ನೆಲೆಯಲ್ಲಿ ಜನರನ್ನ ಪ್ರಭಾವಿಸಿದ್ರೆ, ಸಿನಿಮಾದ ಗೀತೆಗಳೇ ಬದುಕನ್ನ ಒಂದು ಕ್ರೀಡೆಯ ಆವರಣವಾಗಿ ನೋಡುವಂಥ, ಬದುಕನ್ನೇ ಒಂದು ಕ್ರೀಡೆಯ ಸ್ಪರ್ಧಾತ್ಮಕ ಆವರಣವಾಗಿ ನೋಡುವಂಥ ಒಂದು ಒಳನೋಟವನ್ನ ಕಟ್ಟಿಕೊಟ್ಟು ಅಂತ ಅನ್ಸುತ್ತೆ. ಭಾರತೀಯ ಸಿನಿಮಾಗಳ ವಿಶೇಷತೆನೇ ಅದು ಅಂತ ಅನ್ಸುತ್ತೆ. ಅಂದರೆ ಹಿಂದಿಯಲ್ಲಿ ಬಂದಂಥ ಒಂದು ಹಾಡು ಕನ್ನಡದ್ದೇ ಹಾಡಾಗಿ ಜನ ಮನಸ್ಸಿನ ಭಾಗವಾಗ್ತದೆ, ಆ ಜನಮನಸ್ಸಿನ ಭಾಗವಾಗ್ತಾ ಆಗ್ತಾ ತಲೆಮಾರುಗಳನ್ನು ಪ್ರಭಾವಿಸುತ್ತೆ, ಹಾಗೆ ತಲೆಮಾರುಗಳನ್ನು ಪ್ರಭಾವಿಸ್ತಾ ಸಂಗೀತ ಮತ್ತು ಗೀತೆಯನ್ನು ಅಧಿಕೃತಗೊಳಿಸ್ತಾ ಹೋಗುತ್ತೆ, ಅಂದರೆ ಚಾನಲೈಸ್ ಮಾಡ್ತಾ ಹೋಗುತ್ತೆ, ಅಂದರೆ ಅದು ಎಲ್ಲೂ ನಿಲ್ಲದಿಲ್ಲ, ಕಲೆಯ ಯಾನ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನಾನು ಈ ಸಂದರ್ಭದಲ್ಲಿ ಪರಿಗಣಿಸೋದು ಏನಂತಂದರೆ, 70, 80, 90 ದಶಕ ಇತ್ತಲ್ಲ, ಅದು ತುಂಬ ಮಹತ್ವಪೂರ್ಣವಾಗಿತ್ತು. ಹಿಂದಿಯಲ್ಲಿ ಬಂದಂಥ ಎಲ್ಲ ಮಹತ್ವದ ಸಿನಿಮಾದ ಗೀತೆಗಳನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವಂಥ ಒಂದು ಪರಂಪರೆ ಬೆಳೀತು. ಆದರೆ ಅಲ್ಲಿ ಟೊಳ್ಳುಗಳು ಕೂಡ ಬಂದವು, ಆದರೆ ಗಟ್ಟಿ ಕಾಳುಗಳು ಕೂಡ, ಸೃಜನಾತ್ಮಕವಾಗಿರುವಂಥ ಗಟ್ಟಿ ಟೆಕ್ಸ್ಟ್ಗಳು ಕೂಡ ಆ ಸಂದರ್ಭದಲ್ಲಿ ಬಂದವು. ನನಗೆ ಕನ್ನಡದಲ್ಲಿ ರವಿಚಂದ್ರನ್ ಸಿನಿಮಾಕ್ಕೆ ಸಂಗೀತ ಮತ್ತು ಸಾಹಿತ್ಯವನ್ನು ಸಂಯೋಜಿಸಿದಂಥ ಹಂಸಲೇಖ ಈ ಕಾರಣಕ್ಕಾಗಿ ಬಹಳ ಮುಖ್ಯ ಆಗ್ತಾರೆ. ಹಿಂದಿಯಲ್ಲಿ ಆಗ ಮೇರಿ ಜಂಗ್ ಅಂತ ಒಂದು ಸಿನಿಮಾ ಬಂದಿತ್ತು, ಆ ಸಿನಿಮಾದ ಹಾಡುಗಳು ತುಂಬ ಜನಜನಿತವಾಗಿದ್ದವು, ಕಥೆ ಕೂಡ ತುಂಬ ಜನರನ್ನು ಸೆಳೆದಿತ್ತು. ಅಂದರೆ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುವಂಥ ಒಂದು ಕಥೆ, ಅಂದರೆ ಒಬ್ಬ ಪ್ರಬಲ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಶೋಷಣೆ ಮಾಡುವಂಥದ್ದು, ಹಾಗೆ ಶೋಷಣೆ ಮಾಡಿದಾಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ರೆಜೋನೇಟ್ ಆಗುವ, ಶೋಷಿತ ವ್ಯಕ್ತಿ ರೆಜೋನೇಟ್ ಆಗುವಂಥ ಪ್ಯಾಟರ್ನ್ ಆ ಸಿನಿಮಾದಲ್ಲಿ ಬಂದಿತ್ತು. ಅಂದರೆ ಅದು ಎಷ್ಟು ಪ್ರಭಾವಿ ಆಗಿತ್ತು ಅಂತಂದರೆ, ಕಲಾತ್ಮಕವಾಗಿ ಅಂದರೆ ಸಾಹಿತ್ಯ, ಸಂಗೀತ ಮತ್ತು ಚಿತ್ರಕಥೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಅದು ಬಹುತೇಕ ಜನರನ್ನು ಸೆಳೆದಿತ್ತು. ಕನ್ನಡದಲ್ಲಿ ಆ ಸಿನಿಮಾ ಯುದ್ಧಕಾಂಡ ಅಂತ ಹೆಸರಲ್ಲಿ ಬಂತು, ಅದನ್ನು ಲೀಡ್ ಪಾತ್ರದಲ್ಲಿ ರವಿಚಂದ್ರನ್ ಅವರು ಕಾಣಿಸಿಕೊಂಡಿದ್ದರು. ಅದರ ಸಂಗೀತ ಮತ್ತು ಗೀತ ಸಾಹಿತ್ಯ ಹಂಸಲೇಖ ಅವ್ರದ್ದಾಗಿತ್ತು. ಹಿಂದಿಯಲ್ಲಿ ಮೇರಿ ಜಂಗ್ನ ಒಂದು ಹಾಡು ತುಂಬ ಫೇಮಸ್ ಆಗಿತ್ತು, ಅದು ಯಾವುದಂದರೆ ಜೀತ ಜಾಯೆಂಗೆ ಹಮ್ ಅಂತ ಒಂದು ಹಾಡು. ಅದನ್ನು ಕನ್ನಡಕ್ಕೆ ತರುವಾಗ ಹಂಸಲೇಖ ಮಾಡಿದ ಒಂದು ವಿಶೇಷ ಪ್ರಯೋಗ ಏನಂದರೆ, ಅದನ್ನು ಕೇಳುವಾಗ ಕನ್ನಡದ್ದೇ ಆಗಬೇಕು ಅಂತ. ನಾವು ಈಗಾಗಲೇ ನಾನು ಹೇಳಿದ ಹಾಗೆ ಕನ್ನಡಕ್ಕೆ ಒಂದು ಸಂಗೀತದ ಪರಂಪರೆ ಇದೆ, ದೇಶಿ ಪರಂಪರೆ ಇದೆ, ಜನಪದೀಯ ಸೊಗಡಿದೆ, ಸುಗಮ ಸಾಹಿತ್ಯದ ಒಂದು ಇತಿಹಾಸ ಇದೆ. ಅದರ ಜೊತೆಗೇ ಕನ್ನಡದ ಒಂದು ಚಲನಚಿತ್ರ ಸಂಗೀತ ತನ್ನದೇ ಆದ ಒಂದು ಹೆಗ್ಗುರುತನ್ನು ಮೂಡಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದೆ. ಇದನ್ನು ದೃಢಪಡಿಸುವ ಹಾಗೆ ಅಂದರೆ ಪರಂಪರೆಯ ವಕ್ತಾರರಾಗಿ ಹಂಸಲೇಖ ಮುಖ್ಯ ಆಗೋದು ಅದೇ ಕಾರಣಕ್ಕಾಗಿ. ಇದು ಈ ಕಲಾತ್ಮಕ ಪರಂಪರೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವರ್ತಮಾನದಲ್ಲಿ ಹಿಂದಿಯ ಯಾವುದೋ ಒಂದು ಪದ್ಯವನ್ನು ಕನ್ನಡಕ್ಕೆ ತರುವಂಥದ್ದು, ಬರೀ ಭಾಷಿಕವಾಗಿ ಮಾತ್ರ ಕನ್ನಡಕ್ಕೆ ತರುವಂಥದ್ದಲ್ಲ, ಅದು ಕನ್ನಡದ್ದೇ ಪದ್ಯ ಅನ್ನಿಸುವ ಹಾಗೆ, ಕನ್ನಡದ್ದೇ ಸಂಗೀತ ಅನ್ನಿಸುವ ಹಾಗೆ ಅದನ್ನು ಮರುರೂಪಗೊಳಿಸುವಂಥ ಕೆಲಸವನ್ನು ಹಂಸಲೇಖ ಮಾಡ್ತಾರೆ. ನನಗದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಜೀತ್ ಜಾಯಿಂಗೆ ಹಮ್ ಅಂತ ಒಂದು ರಾಗದ ಜೊತೆಗಿನ ಒಂದು ಪೊಯೆಟಿಕ್ ಟೆಕ್ಸ್ಟ್ ಬಂದರೆ ಸೋಲೆ ಇಲ್ಲ ಅನ್ನುವಂಥ ಪದ್ಯ ಹಂಸಲೇಖ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಅಂದರೆ

ಜಂಗ ಇದು ಪದ್ಯ ಹಿಂದಿಯಲ್ಲಿರುವಂಥದ್ದು. ಅದನ್ನು ಕನ್ನಡಕ್ಕೆ ತರುವಾಗ ತುಂಬ ಸೂಕ್ಷ್ಮವಾಗಿ ಬಹಳ ಎಚ್ಚರದಲ್ಲಿ ಹಂಸಲೇಖ ಕನ್ನಡದ ಪದ್ಯವನ್ನು ಕಟ್ತಾರೆ. ಕನ್ನಡದ್ದೇ ಭಾವಲೋಕವನ್ನು ಸೆಳೆಯುವ ಹಾಗೆ ಸಂಗೀತದ ಸಂಯೋಜನೆಯನ್ನು ಮಾಡ್ತಾರೆ. ಅವರು ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ.

ಅಲ್ಲಿ ಜೀತ್ ಜಾಯಿಂಗ್ ನೀ ಅಂದ್ರೆ ಯಾರಾದ್ರೂ ಒಬ್ರು ಅಮ್ಮ ಅಪ್ಪ ಅಥವಾ ಮನೆಯ ಇನ್ನೊಬ್ಬರು ಯಾರಾದರೂ ಸದಸ್ಯರು ನಮ್ಮ ಜೊತೆಗಿದ್ದಾಗ ನಾವು ಜಗತ್ತನ್ನು ಗೆದ್ದು ಬಿಡುವಂಥ ಒಂದು ಶಕ್ತಿಯನ್ನು ಪಡಿತೀವಿ ಅನ್ನುವಂಥ ಒಂದು ಪ್ಯಾಟರ್ನನ್ನು ಕಟ್ಟಿಕೊಡುವಂಥ ಪೊಯೆಟಿಕ್ ಮತ್ತು ಮೆಲೋಡಿಯಸ್ ಮ್ಯೂಸಿಕಲ್ ಟೆಕ್ಸ್ಟ್ ಅದು. ಅದು ಕನ್ನಡದಲ್ಲಿ ಬಂದಾಗ ರವಿಚಂದ್ರನ್ ಹಾವಭಾವದ ಮುಖಾಂತರದ ಅನಾವರಣಗೊಳ್ತದೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅಂತ ಅಮ್ಮನನ್ನು ಉದ್ದೇಶಿಸಿ ರವಿಚಂದ್ರನ್ ಪಾತ್ರಾಭಿನಯದ ಮುಖಾಂತರ ಹಾಡಲ್ಲಿ ಕಂಗೊಳಿಸ್ತಾರೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ ಅದು ಕನ್ನಡದ್ದೇ ಹಾಡಾಗತ್ತೆ. ಒಂದು ಹಿಂದಿಯಲ್ಲಿ ಬಂದಂಥ ಒಂದು ಸಿನಿಮಾದ ಹಾಡು ಕನ್ನಡದ ಹಾಡಾಗಿ ನಮ್ಮ ಗಮನ ಸೆಳೆದಿದೆ. ಇದನ್ನು ನಾನು ಈ ಹಾಡನ್ನಷ್ಟೇ ಯಾಕೆ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ, ಕ್ರೀಡೆಯ ಕುರಿತಾದ ಸಿನಿಮಾಗಳ ಭಾಗವಾಗಿ ಸಾಹಿತ್ಯ ಮತ್ತು ಸಂಗೀತದ ಕಲಾತ್ಮಕ ಶಕ್ತಿ ಸಂಯೋಜಿತಗೊಂಡು ಜನರನ್ನು ಪ್ರಭಾವಿಸುವ ಬಗೆ ಇದೆಯಲ್ಲ, ಅದು ಕೇವಲ ಪ್ರಭಾವ ಅಂತ ಹೇಳೋಕ್ಕಾಗಲ್ಲ. ನನ್ನ ಬದುಕನ್ನು ನಮ್ಮ ಬದುಕನ್ನು ರಿಜೋನೇಟ್ ಮಾಡಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಒಂದು ಕಲಾತ್ಮಕ ಒತ್ತಡವನ್ನು ಅವು ಸೃಷ್ಟಿಸಿದವು ಅಂತ ಅನಿಸುತ್ತೆ. ಎಲ್ಲ ಬಹುತೇಕ ಇಂಥ ಹಂಸಲೇಖ ಅವರ ಈ ಥರದ ಸಾಂಗ್ಗಳು ಸೇರಿದಂತೆ ಬಹುತೇಕ ಕನ್ನಡವೂ ಸೇರಿದಂತೆ ಭಾರತೀಯ ಚಲನಚಿತ್ರರಂಗದ ಬಹುತೇಕ ಸಿನಿಮಾ ಹಾಡಿನ ಪ್ರಯೋಗಗಳಿದಾವಲ್ಲ, ಅವುಗಳು ಬದುಕಿನ ಚೈತನ್ಯವನ್ನು ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಮೌಲಿಕ ಕಾಣಿಕೆಗಳು ಅಂತಲೇ ನಾನು ಅವುಗಳನ್ನು ಗುರುತಿಸ್ತೀನಿ. ಹಾಗಾಗಿ ಅದಕ್ಕೆಲ್ಲ ತುಂಬ ಬೇಕಾಗಿರುವಂಥ ಪುರಾವೆಗಳು ಪ್ರತಿ ವರ್ಷದಲ್ಲೂ ಕೂಡ ಸಿಗ್ತವೆ ಅಂತ.

ಬದುಕಿನೊಳಗೇನೆ ಒಂದು ಕ್ರೀಡಾ ಸ್ಫೂರ್ತಿ ಬೇಕು ಅಂತ. ಕ್ರೀಡಾ ಸ್ಫೂರ್ತಿ ಅಂತಂದ್ರೆ ಬರೀ ಆಟಗಾರರಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಬದುಕನ್ನೇ ಒಂದು ಆಟದ ಮೈದಾನವನ್ನಾಗಿಸಿಕೊಂಡು ಸೋಲು ಗೆಲುವುಗಳನ್ನು ನಾವು ಹೇಗೆ ಎದುರುಗೊಳ್ಳುತ್ತೇವೆ, ಸೋಲು ಗೆಲುವುಗಳನ್ನು ಎದುರುಗೊಳ್ಳುವಾಗ ನಾವು ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೇಗೆ ರೆಜೋನೇಟ್ ಮಾಡ್ಕೊಳ್ತಾ ಇರಬೇಕು ಅನ್ನುವಂಥ ತತ್ವವನ್ನು ಭಾರತೀಯ ಸಿನಿಮಾ ರಂಗದ ಚಲನಚಿತ್ರ ಗೀತೆಗಳು ತುಂಬ ಆಪ್ತವಾಗಿ ಮನದಟ್ಟು ಮಾಡಿಕೊಟ್ಟಿವೆ ಅಂತ ಅನಿಸುತ್ತೆ. ಹಾಗಾಗಿನೇ ನನಗೆ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದೇನಂತಂದರೆ, ಪ್ರೇಮ ಪ್ರೀತಿ ನನ್ನೊಸಿರು ಅಂತ ಒಂದು ಸಾಂಗ್ ಇದೆ. ಅದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಜೇಸುದಾಸ್ ಹಾಡಿದಂಥ ಹಾಡು. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಪ್ರೇಮ ಪ್ರೀತಿ ಇವೆರಡನ್ನು ನನ್ನ ಬದುಕಿನ ಚಲನೆಯ ಭಾಗವಾಗಿಸಿಕೊಳ್ತಾ ಇರ್ತೀನಿ, ಅದ್ರ ಜೊತೆಗೆ ನಾನು ಬಿಕ್ಕಟ್ಟು ಎದುರಾದಾಗ ತುಂಬ ಸ್ಟ್ರಾಂಗ್ ಆಗ್ತೀನಿ ಅನ್ನುವಂಥ ಸಬ್ಮಿಷನನ್ನು ಕೊಡುವಂಥ ಗೀತೆ ಅದು. ಅದು ಎಷ್ಟು ಚೆನ್ನಾಗಿ ಹಾಡಿದಾರೆ ಅಂತಂದರೆ, ಒಂದು ಎಸ್ ಪಿ ಬಿ ಮತ್ತು ಜೇಸುದಾಸ್ ಅವರ ಅಪರೂಪದ ಜುಗಲ್ಬಂದಿಯಾಗಿ ಕಾಣ್ತದೆ. ಅಂದರೆ ಒಬ್ಬರಿಗೊಬ್ಬರು ಸ್ಪರ್ಧೆಯೊಡ್ಡಿದ ಹಾಗೆ, ಅಂದರೆ ಅವರಿಬ್ಬರ ನಿಜ ಜೀವನದಲ್ಲಿ ಪರಮಾಪ್ತರು ಅವರು. ಎಸ್ ಪಿ ಬಿ ಅವರಂತರೂ ಜೇಸುದಾಸ್ ಅವರ ಆರಾಧಕರು, ಅವರನ್ನು ಪಾದಪೂಜೆ ಮಾಡಿದವರು, ಅಂದರೆ ಜೇಸುದಾಸ್ ಅವರ ಪಾದಪೂಜೆ ಮಾಡಿದವರು ಎಸ್ ಪಿ ಬಿ ಅವರು. ಹಾಗಾಗಿ ಅವರ ನಡುವಿನ ಒಂದು ಬಂಧ ಇತ್ತಲ್ಲ, ಕಲಾತ್ಮಕ ಬಂಧದ ಸೊಗಡು ಈ ಹಾಡಿನ ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಈ ಬಗೆ ಅಂದರೆ ಬದುಕಿನ ಚೈತನ್ಯ ಹೆಚ್ಚಿಸುವಂಥ ಕ್ರೀಡಾ ಸ್ಫೂರ್ತಿಯೊಂದಿಗಿನ ಗೀತೆಗಳ ಪರಂಪರೆ ಭಾರತೀಯ ಸಿನಿಮಾ ರಂಗದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಇನ್ನಷ್ಟು ಸ್ವಾರಸ್ಯಪೂರ್ಣ ವಿವರಗಳೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೆ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರ್ದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM.gov.in.
3: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
4: ನಮಸ್ಕಾರ ಬೆಳತಂಗಡಿ, ನಾನು ನಿಮ್ಮ ಸಾಗರ್. ನೀವು ಕೇಳ್ತಾ ಇದ್ರ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಮ್ ಜೊತೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಸವಿತಾ ಅವರಿದ್ದಾರೆ. ಇವತ್ತು ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಫೋನ್ ಇದೆ, ಆದ್ರೆ ಅಷ್ಟೇ ಭಯವೂ ಇದೆ ಅಲ್ವಾ?
5: ಖಂಡಿತ ಸಾಗರ್, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಕೆಯಾಗುವ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್. ನಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಹಿಡಿದು ವೈಯಕ್ತಿಕ ಫೋಟೋಗಳವರೆಗೆ ಎಲ್ಲವೂ ಫೋನಿನಲ್ಲೇ ಇರೋದ್ರಿಂದ ಸುರಕ್ಷತೆ ಈಗ ತುಂಬಾನೇ ಮುಖ್ಯ.
4: ಹೌದು, ನಾವೇನೋ ಗೂಗಲ್ ಅಪ್ಡೇಟ್ ಮಾಡ್ತಿರ್ತೇವೆ, ಆದ್ರೂ ಹ್ಯಾಕ್ ಆಗುವ ಭಯ ಇದ್ದೇ ಇರುತ್ತದೆ. ಮೊದಲನೇದಾಗಿ ನಾವೇನ್ ಮಾಡಬೇಕು?
5: ಮೊದಲ ಟಿಪ್ಸ್, ಗುಪ್ತ ಶತ್ರುಗಳ ಮೇಲೆ ಕಣ್ಣಿಡಿ. ಅಂದ್ರೆ ನಿಮ್ಮ ಫೋನಿನಲ್ಲಿ ನೀವು ಇನ್ಸ್ಟಾಲ್ ಮಾಡದ ಆಪ್ಗಳಿವೆಯೇ ಎಂದು ಆಗಾಗ ಚೆಕ್ ಮಾಡಿ. ಕೆಲವು ಸ್ಪೈವೇರ್ಗಳು ಹೋಮ್ ಸ್ಕ್ರೀನ್ ಮೇಲೆ ಕಾಣಿಸುವುದೇ ಇಲ್ಲ. ಸೆಟ್ಟಿಂಗ್ಸ್ಗೆ ಹೋಗಿ ಆಪ್ಸ್ ಲಿಸ್ಟ್ ನೋಡಿ. ಅನುಮಾನಾಸ್ಪದ APK ಫೈಲ್ಗಳಿದ್ದಲ್ಲಿ ತಕ್ಷಣ ಡಿಲೀಟ್ ಮಾಡಿ. ಇವು ನಿಮ್ಮ ಡೇಟಾವನ್ನು ಕಳ್ಳತನ ಮಾಡಿ ಬೇರೆ ಸರ್ವರ್ಗೆ ಕಳುಹಿಸುತ್ತವೆ.
4: ಓಹ್, ಅಂದ್ರೆ ಕಣ್ಣಿಗೆ ಕಾಣದ ಆಪ್ಗಳು ಇರಬಹುದು ಅಂತೀರಾ? ಸರಿ, ಇನ್ನು ಈ ಪರ್ಮಿಷನ್ ಬಗ್ಗೆ ಹೇಳಿ, ಯಾವುದೋ ಗೇಮ್ ಆಪ್ ನನ್ನ ಕಾಂಟ್ಯಾಕ್ಟ್ ಯಾಕೆ ಕೇಳುತ್ತೆ?
5: ಅದೇ ದೊಡ್ಡ ತಪ್ಪು ಸಾಗರ್. ಪ್ರತಿಯೊಂದು ಆಪ್ಗೂ ನಿಮ್ಮ ಕ್ಯಾಮರಾ, ಮೈಕ್ರೋಫೋನ್ ಅಥವಾ ಕಾಂಟ್ಯಾಕ್ಟ್ ಅಗತ್ಯವಿರುವುದಿಲ್ಲ. ಸೆಟ್ಟಿಂಗ್ಸ್ನಲ್ಲಿ ಪರ್ಮಿಷನ್ ಮ್ಯಾನೇಜರ್ ಓಪನ್ ಮಾಡಿ ಆಪ್ಗಳಿಗೆ ಅಗತ್ಯವಿದ್ದಾಗ ಮಾತ್ರ ಪರ್ಮಿಷನ್ ಕೊಡಿ. ಅಲೌ ಓನ್ಲಿ ವೈಲ್ ಯೂಸಿಂಗ್ ದ ಆಪ್. ಎಲ್ಲದಕ್ಕೂ ಅಲೌ ಕೊಟ್ಟರೆ ನಿಮ್ಮ ಫೋನಿನ ಕಂಟ್ರೋಲ್ ಅವರ ಕೈಲಿರುತ್ತದೆ.
4: ಹೌದು, ನಾವೇನೋ ಅರಿಯದೆ ಎಲ್ಲದಕ್ಕೂ ಎಸ್ ಅನ್ಬಿಡ್ತೀವಿ. ಇನ್ನು ನಮಗೆ ವಾಟ್ಸ್ಆಪ್ನಲ್ಲಿ ಆಫರ್ ಲಿಂಕ್ಗಳು ಬರ್ತಿರುತ್ತವಲ್ಲ,
5: ಅಪ್ಪಿತಪ್ಪಿಯೂ ಅಂತಹ ಲಿಂಕ್ ಕ್ಲಿಕ್ ಮಾಡಿ ಆಪ್ ಡೌನ್ಲೋಡ್ ಮಾಡಬೇಡಿ. ಏನೇ ಬೇಕಿದ್ರೂ ಗೂಗಲ್ ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡಿ. ಜೊತೆಗೆ ಸೆಟ್ಟಿಂಗ್ಸ್ನಲ್ಲಿ ಇನ್ಸ್ಟಾಲ್ ಅನ್ನೋನ್ ಆಪ್ಸ್ ಆಯ್ಕೆಯನ್ನು ಡಿಸೇಬಲ್ ಮಾಡಿಡಿ. ಇದು ಹೊರಗಿನ ವೈರಸ್ ಆಪ್ಗಳು ಫೋನ್ ಸೇರದಂತೆ ತಡೆಯುತ್ತದೆ.
4: ಇನ್ನೊಂದು ಮುಖ್ಯ ವಿಷಯ, ಕೆಲವರು ಫೋನ್ ಕೇಳ್ತಾರೆ, ಕೊಡದಿದ್ರೆ ಚೆನ್ನಾಗಿರಲ್ಲ, ಆದ್ರೆ ಅವರು ನಮ್ಮ ಗ್ಯಾಲರಿ ಚೆಕ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದಕ್ಕೇನಾದ್ರೂ ದಾರಿ ಇದೆಯಾ?
5: ಖಂಡಿತ ಇದೆ. ನೀವು ಯಾರಿಗಾದ್ರೂ ಫೋನ್ ಕೊಡುವಾಗ ಆಪ್ ಪಿನ್ನಿಂಗ್ ಬಳಸಿ. ನೀವು ಅವರಿಗೆ ಯಾವ ಆಪ್ ಓಪನ್ ಮಾಡಿ ಕೊಡ್ತೀರೋ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ನೋಡಲು ಸಾಧ್ಯವಿಲ್ಲ. ನೀವು ಅನ್ಪಿನ್ ಮಾಡುವವರೆಗೂ ಬೇರೆ ಆಪ್ ತೆರೆಯಲ್ಲ, ಫೋನ್ ಸೇಫ್.
4: ವಾಹ್, ಇದು ಅದ್ಭುತ ಫೀಚರ್. ಇನ್ನು ಕೊನೆಯದಾಗಿ ಏನಾದರೂ ಕಿವಿಮಾತು?
5: ಎರಡು ಮುಖ್ಯ ಕೆಲಸ ಮರೆಯಬೇಡಿ. ಒಂದು, ನಿಮ್ಮ ಗೂಗಲ್ ಅಕೌಂಟ್ಗೆ 2-factor ಅಥೆಂಟಿಕೇಶನ್ ಆನ್ ಮಾಡಿ. ಎರಡು, ಫೈಂಡ್ ಮೈ ಡಿವೈಸ್ ಆನ್ ಇರಲಿ. ಒಂದು ವೇಳೆ ಫೋನ್ ಕಳೆದು ಹೋದರೆ ಮನೆಯಲ್ಲೇ ಕುಳಿತು ಡೇಟಾ ಡಿಲೀಟ್ ಮಾಡಬಹುದು. ಕೊನೆಯದಾಗಿ, ಲಾಕ್ ಸ್ಕ್ರೀನ್ ಮೇಲೆ ಮೆಸೇಜ್ ಪ್ರಿವ್ಯೂ ಬರದಂತೆ ನೋಟಿಫಿಕೇಶನ್ ಲಿಮಿಟ್ ಮಾಡಿ. ನಿಮ್ಮ ಖಾಸಗಿ ವಿಷಯ ಪಕ್ಕದವರಿಗೆ ಕಾಣಬಾರದಲ್ವಾ?
4: ನಿಜ, ಇವತ್ತು ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದೀರಿ. ಕೆಲವರೇ, ತಂತ್ರಜ್ಞಾನ ನಮಗೆ ವರವಾಗಬೇಕಾದ್ರೆ ಸುರಕ್ಷತೆ ನಮ್ಮ ಜವಾಬ್ದಾರಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಪಡೆಯೋಣ. ಕೇಳ್ತಾ ಇರಿ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲಾ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡ್ ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನೀನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಮಕ್ಕಳ ತಜ್ಞರಾಗಿರುವ ಡಾಕ್ಟರ್ ಪ್ರತೀತ್ ಪಿ ಅಜಿಲ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಮಳೆಗಾಲದಲ್ಲಿ ಈ ಮಕ್ಕಳನ್ನ ಕಾಡುವ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಪ್ರತೀತ್ ಪಿ ಅಜಿಲ ಅವರು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮೊದಲನೇದಾಗಿ ಮಳೆಗಾಲದಲ್ಲಿ ಯಾವ್ಯಾವ ಕಾಯಿಲೆಗಳು ಸಾಮಾನ್ಯವಾಗಿ ಮಕ್ಕಳನ್ನು ಕಾಡ್ತಾ ಇರುತ್ತೆ?
2: ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಈಗ ಕಾಯಿಲೆಗಳು ಬರುವುದು ಅಂತ ಹೇಳಿದರೆ ಅದು ದೊಡ್ಡವರಿಗೆ ಇರ್ಬೋದು ಇಲ್ಲ ಮಕ್ಕಳಿಗೆ ಇರ್ಬೋದು. ಸರ್ವೇ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆ ಅಂದರೆ ಒಂದು ಶೀತ, ಜ್ವರ, ಕೆಮ್ಮು. ಅದರ ಜೊತೆಗೇ ಇತ್ತೀಚೆಗೆ ತುಂಬ ನಾವು ನೋಡ್ತಾ ಇದ್ದೀವಿ, ತುಂಬ ಕೇಸಸ್ ಬರ್ತಾ ಇದೆ ಡೆಂಗ್ಯೂ ಅಂತ. ಅದರ ಜೊತೆಗೆ ಈ ಕಫದ ಸಮಸ್ಯೆ, ಹಾಗೆ ಅದರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ನಮ್ಮ ಈ ಮಕ್ಕಳಲ್ಲಿ ಕಂಡು ಬರುವಂತಹ ವಾಂತಿ ಭೇದಿ, ಇದು ಅತ್ಯಂತ ಈ ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯವಾದಂಥ ಕೆಲವೊಂದು ಕಾಯಿಲೆಗಳು. ಸೊ ಇದರ ಬಗ್ಗೆ ಇವತ್ತು ನಾನು ಇಲ್ಲಿ ನಿಮ್ಮ ಜೊತೆಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರುವಂತೆ ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಸುಮಾರು 3 ಜನ ಮಕ್ಕಳ ತಜ್ಞ ವೈದ್ಯರಿದ್ದೇವೆ. ಹಾಗೆ ಬೇರೆ ಬೇರೆ ವಿಭಾಗದಲ್ಲಿ, ಎಲ್ಲ ವಿಭಾಗದಲ್ಲಿಯೂ, ಸರ್ಜರಿ ಇರ್ಬೋದು, ಮೆಡಿಸಿನ್ ಇರ್ಬೋದು, ಹಾಗೆ ಆರ್ಥೋಪೆಡಿಕ್ಸ್ ಇರ್ಬೋದು, ಎಲ್ಲ ವಿಭಾಗದಲ್ಲಿಯೂ ತಜ್ಞ ವೈದ್ಯರನ್ನು ಒಳಗೊಂಡಂತಹ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮದು, SGM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಮಕ್ಕಳ ವಿಭಾಗದಲ್ಲಿ ಅಂತ ಹೇಳಿದರೆ ಈಗಾಗಲೇ ನಮ್ಮಲ್ಲಿ NICU ವ್ಯವಸ್ಥೆ ಇದೆ, ಅಂದರೆ ಸಣ್ಣ ಶಿಶುಗೆ ಸಂಬಂಧಪಟ್ಟಂತಹ ನ್ಯೂನೆಟಲ್ ICU, ಅದರ ಜೊತೆಗೆ ಮಕ್ಕಳ ICU ಕೇಂದ್ರ ಇದೆ. ಅಂತೆಯೇ ಜನರಲ್ ವಾರ್ಡ್ ಮತ್ತು ಸ್ಪೆಷಲ್ ವಾರ್ಡ್ ಒಳಗೊಂಡಂತಹ ಮಕ್ಕಳ ವಿಭಾಗ ಇದು. ಸೊ ಈಗ ನೆಕ್ಸ್ಟ್ ನಮ್ಮ ಈ ಕಾಯಿಲೆಗೆ ಸಂಬಂಧಪಟ್ಟಂತೆಯೇ ಮೊದಲನೇದಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಕಂಡುಬರುವಂತಹ ಒಂದು ಕಾಯಿಲೆ ಅಂತ ಹೇಳಿದರೆ ಡೆಂಗ್ಯೂ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರುವಂತೆ ಜ್ವರ, ಅದರ ಜೊತೆಗೆ ತಲೆನೋವು, ಹಾಗೆ ಮೈಕೈ ನೋವು, ಹಾಗೆ ಸುಸ್ತು, ಇದು ಅದರ ಸಾಮಾನ್ಯವಾದ ಲಕ್ಷಣಗಳು. ಇದರಲ್ಲಿ ಏನಂತ ಹೇಳಿದರೆ ಯೂಶ್ವಲಿ ಮೊದಲನೇ 1 ಅಥವಾ 2ನೇ ದಿವಸದಲ್ಲಿ ನಮಗೆ ಡೆಂಗ್ಯೂವಿನ ಪಾಸಿಟಿವಿಟಿ ರೇಟ್ ಅಂತ ಏನು ಹೇಳ್ತೇವೆ ಅದು ಕೆಲವೊಂದು ಸಲ ಬಂದರೂ ಬರಬಹುದು, ಇಲ್ಲ ಬರದೇನೂ ಇರಬಹುದು. ಬಟ್ ಸರ್ವೇ ಸಾಮಾನ್ಯವಾಗಿ ನಾವು ಯೂಶ್ವಲಿ ಏನು ಹೇಳ್ತೇವೆ ಅಂದರೆ 2ರಿಂದ 3ನೇ ದಿವಸದಲ್ಲಿ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಅಥವಾ ಇದೇ ಥರ ಲಕ್ಷಣಗಳು ಕಂಟಿನ್ಯೂ ಆದಲ್ಲಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಈ ಥರ ರಕ್ತ ಪರೀಕ್ಷೆ ಮಾಡಿಸ್ಕೊಂಡಾಗ ಮೇಯ್ನಾಗಿ ಅಂತ ಹೇಳಿದರೆ ಅದರಲ್ಲಿ ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಸ್ ಅಂತ ಹೇಳ್ತೇವೆ, 2 ವಿಭಾಗ ಇದೆ. ಸೊ ಇದೆರಡು ಇಫೆಕ್ಟ್ ಆಗ್ತದೆ ಡೆಂಗ್ಯೂ ಈ ಕಾಯಿಲೆಯಿಂದಾಗಿ. ಸೊ ಹೇಗೆ ಈ ಡೆಂಗ್ಯೂ ಹೇಗೆ ಹರಡ್ತದೆ ಅಂತ ಹೇಳಿದರೆ ನಾವು ಈಗ ಯೂಶ್ವಲಿ ಬೇಸಿಗೆಗಾಲದಿಂದ ಮಳೆಗಾಲ ಸ್ಟಾರ್ಟ್ ಆಗುವ ಟೈಮಲ್ಲಿ ಸೊ ಏನಾಗ್ತದೆ ಹೇಳಿದರೆ ಈ ನಮ್ಮಲ್ಲಿ ಅಲ್ಲಲ್ಲಿ ಇರುವಂತಹ ಟೈರ್ಗಳಿರ್ಬೋದು, ಇಲ್ಲ ಈ ಪಾತ್ರೆಗಳಿರ್ಬೋದು, ಇಲ್ಲ ಓಪನ್ ಆಗಿ ಬಿಟ್ಟಂತಹ ಈ ಹೂವಿನ ಚಟ್ಟಿಗಳಿರ್ಬೋದು, ಸೊ ಇದರಲ್ಲೆಲ್ಲ ನೀರು ತುಂಬಿಕೊಂಡಾಗ ಅಥವಾ ಅಲ್ಲಿ ನೀರು ಶೇಖರಣೆಯಾಗಿ ಅದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ. ಸೊ ಈ ಥರ ಸೊಳ್ಳೆಗಳು ಉತ್ಪತ್ತಿ ಆದ ನಂತರದಿಂದ ಈ ಸೊಳ್ಳೆಗಳು ಬಂದು ನಮಗೆ ಕಚ್ಚುವುದರಿಂದ ಡೆಂಗ್ಯೂವಿನ ಒಂದು ಏನು ಲಕ್ಷಣಗಳು ಕಂಡು ಬರಲಿಕ್ಕೆ ಶುರುವಾಗ್ತದೆ. ಯೂಶ್ವಲಿ ಈ ಸೊಳ್ಳೆ ಕಚ್ಚಿದ ಒಂದು 2-3 ದಿವಸ ಅಂದರೆ ಅದರ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಏನು ಹೇಳ್ತೇವೆ ಸುಮಾರು 2-3 ದಿವಸ ಇರ್ತದೆ. ಅದಕ್ಕೋಸ್ಕರ ನಾವು ಫಸ್ಟ್ ಒಂದಿಗೆ ಜ್ವರ ಬಂದ ತಕ್ಷಣ ಎಲ್ಲ ಜ್ವರವು ಡೆಂಗ್ಯೂ ಆಗಬೇಕು ಅಂತೇನೂ ಇಲ್ಲ. ಡೆಂಗ್ಯೂನ ಬಗ್ಗೆ ಇರುವಂತಹ ಅರಿವು ಇದೆ, ಅದನ್ನು ಇನ್ನಷ್ಟು ಹೆಚ್ಚುಗೊಳಿಸಿ, ಯಾಕಂತ ಹೇಳಿದರೆ ಇದರಿಂದ ಇದು ಡೆಂಗ್ಯೂ ಅಂತ ಏನು ಇದೆಯಲ್ಲ, ಸೊ ಇದು ನಮಗೆ ಟ್ರೀಟ್ ಮಾಡಬಲ್ಲದಂತಹ ಇದು ಕಾಯಿಲೆ ಆಗಿರೋದ್ರಿಂದ ಇದನ್ನು ಕ್ಲಪ್ತ ಸಮಯದಲ್ಲಿ ಅದಕ್ಕೆ ಸೂಕ್ತ ಸಮಯದಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಯಾವುದೇ ತೊಂದರೆಗಳು ಆಗದಂತೆ ನೋಡಿಕೊಳ್ಬೋದು. ಸುಮಾರು ನಾವು ಈಗ ಯೂಶ್ವಲಿ ಹೇಳೋದೇಳಿದರೆ 100 ಮಕ್ಕಳಲ್ಲಿ ಡೆಂಗ್ಯೂ ಬಂದರೆ 80% ಮಕ್ಕಳಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವ ಅವಶ್ಯಕತೆ ಇರೋದಿಲ್ಲ. ಅದೇ ಉಳಿದ 20% ಮಕ್ಕಳಲ್ಲಿ ಕೆಲವರಿಗೆ ಹಾಸ್ಪಿಟಲ್ ಅಡ್ಮಿಷನ್ ಆಗಬೇಕಾಗ್ತದೆ. ಆ 20% ಮಕ್ಕಳಲ್ಲಿ ಸುಮಾರು 4-5% ಮಕ್ಕಳಿಗೆ ಕೆಲವೊಂದು ಸಲ ತುಂಬ ಸೀರಿಯಸ್ ಆದಂತಹ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತವೆ. ರಕ್ತಸ್ರಾವ ಆಗೋದು, ಮಿದುಳಲ್ಲಿ ರಕ್ತಸ್ರಾವ ಆಗೋದು, ಅಥವಾ ನಮ್ಮ ಶ್ವಾಸಕೋಶದಲ್ಲಿ ಅಥವಾ ಕರುಳಲ್ಲೆಲ್ಲ ನೀರು ತುಂಬಿಕೊಳ್ಳುವಂಥದ್ದು, ಇಂಥದ್ದೆಲ್ಲ ಲಕ್ಷಣಗಳು ಸುಮಾರು ಒಂದು 4-5% ಮಕ್ಕಳಲ್ಲಿ ಕಾಣಲಿಕ್ಕೆ ಸಾಧ್ಯತೆಗಳಿರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ, ನಮಗೆ ಡೆಂಗ್ಯೂ ಅಂದಂಥ ತಕ್ಷಣ ನಾವು ಹೆದರ್ಕೊಳ್ಳದೆ ನಾವು ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಟ್ರೀಟ್ಮೆಂಟನ್ನು ತಗೊಂಡಲ್ಲಿ ಈ ಕಾಯಿಲೆಯಿಂದ ನಮಗೆ ಪಾರಾಗ್ಬೋದು ಅಂತ ಹೇಳ್ತಿದೆ
0: ಡಾಕ್ಟ್ರೆ. ಹಾಗೆ ಮಕ್ಕಳನ್ನ ಹೆಚ್ಚು ಕಾಡುವಂಥದ್ದು ನ್ಯೂಮೋನಿಯಾ ಸಮಸ್ಯೆ ಅಂದರೆ ಕಫದ ಸಮಸ್ಯೆ, ಇದರ ಬಗ್ಗೆ ನಮ್ಮ ಕೆಳಗರಿಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಇದು ಒಂದು ಒಳ್ಳೆಯ ಪ್ರಶ್ನೆ. ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನ್ಯೂಮೋನಿಯಾ ಅನ್ನೋದು ಒಂದು ಮಾರಕ ಕಾಯಿಲೆ. ಯಾಕಂತ ಹೇಳಿದರೆ ಇದು ದೊಡ್ಡವರಲ್ಲೇ ಆಗಿರಲಿ ಅಥವಾ ಮಕ್ಕಳಲ್ಲೇ ಆಗಿರಲಿ, ಅದಕ್ಕೆ ಸೂಕ್ತ ಸಮಯದಲ್ಲಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಆಗಿಲ್ಲ ಹೇಳಿದರೆ ತುಂಬ ಜೀವಕ್ಕೆ ಹಾನಿ ಮಾಡುವಂತಹ ಅಪಾಯ ಕೂಡ ತಂದುಕೊಡ್ತದೆ. ಸೊ ಮೊದಲನೇದಾಗಿ ಏನಂತ ಹೇಳಿದರೆ, ನ್ಯೂಮೋನಿಯಾದಲ್ಲಿ ಎರಡು ವಿಧ ಇರ್ತದೆ. ಒಂದು ವೈರಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ, ಇನ್ನೊಂದು ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಲಕ್ಷಣಗಳು ಏನಂತ ಹೇಳಿದರೆ, ಒಂದು ಜ್ವರ, ಶೀತ, ಕೆಮ್ಮು, ಹಾಗೆ ಕಫದ ಸಮಸ್ಯೆ ಆಗುವಂತಹದ್ದು. ಕೆಲವೊಂದ್ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮಕ್ಕಳಲ್ಲಿ ಸುಮಾರು ಈ ಥರ ಜ್ವರ, ಶೀತ, ಕೆಮ್ಮು, ಕಫ ಆದಾಗ ಉಸಿರಾಟದ ತೊಂದರೆ ಬರುವಂಥದ್ದು, ಅಥವಾ ತುಂಬ ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ತೇವೆ, ಅಂದರೆ ತುಂಬ ತೀವ್ರವಾಗಿ ಉಸಿರಾಡುವಂತಹದ್ದು, ಅಥವಾ ಇಲ್ಲಿ ನಮ್ಮ ಹೊಟ್ಟೆ ಅಲ್ಲಿ ಪಕ್ಕಿ ಒಳಗೆ ಹೋಗೋದು ಅಂತ ಹೇಳ್ತೇವೆ. ಸೊ ಆ ಥರ ಲಕ್ಷಣಗಳೆಲ್ಲ ಕಂಡು ಬರ್ತವೆ. ಸೊ ಮೇಯ್ನಾಗಿ ಏನಂತ ಹೇಳಿದರೆ, ಈ ಥರ ಶೀತ, ಕೆಮ್ಮು, ಜ್ವರ ಇದ್ದಾಗ ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ ಕ್ಲಪ್ತ ಸಮಯದಲ್ಲಿ ಆದರೆ, ಈ ಫಾಸ್ಟ್ ಬ್ರೀದಿಂಗ್ ಅಂತ ಏನು ಹೇಳ್ತೇವೆ ಅಥವಾ ಉಸಿರಾಟದ ತೊಂದರೆ ಆಗೋದಕ್ಕೆ ಆ ಸ್ಟೇಜಿಗೆ ಹೋಗಿದ್ದನ್ನು ತಪ್ಪಿಸ್ಬೋದು. ಬಟ್ ಕೆಲವೊಂದ್ಸಲ ಏನಾಗ್ತದೆ ಅಂತಂದರೆ, ಓವರ್ ದ ನೈಟ್ ಅಂದರೆ ರಾತ್ರಿ ಬೆಳಗಾಗುವಾಗ ಈ ಥರ ಅದು ತುಂಬ ಸಿವಿಯರಿಟಿ ಜಾಸ್ತಿ ಆಗಿ ಈ ಥರ ಸಮಸ್ಯೆಗಳಾಗೋದು ಇರ್ತವೆ. ಸೊ ಏನು ಮಾಡಬೇಕು ಹೇಳಿದರೆ, ಈ ಥರ ಆದಾಗ ಫಸ್ಟ್ ಏನೇ ಯಾವುದೇ ಜ್ವರ, ಶೀತ, ಕೆಮ್ಮು ಇದ್ದಾಗ ಫಸ್ಟ್ಗೆ ನೀವು ಮನೆಯಲ್ಲಿ ಮೆಡಿಸಿನ್ ಮಾಡಿದ್ರೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ, ಪಿಡಿಯಾಟ್ರಿಷಿಯನ್ಸ್ಗೆ ಕನ್ಸಲ್ಟ್ ಮಾಡಿದರೆ ಉತ್ತಮ. ಅದಲ್ಲದೆ ನಿಮ್ಮ ಹತ್ತಿರದಲ್ಲಿ ಯಾರು ಕನ್ಸಲ್ಟ್ ಮಾಡುವಂತಹ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇರ್ಬೋದು, ಯಾರಿಗಾದ್ರು ಕನ್ಸಲ್ಟ್ ಮಾಡಿ ಇನಿಷಿಯಲಿ ಬೇಕಾದಂತಹ ಅದಕ್ಕೆ ಟ್ರೀಟ್ಮೆಂಟನ್ನು ನೀವು ಸ್ಟಾರ್ಟ್ ಮಾಡಿದರೆ ಮುಂದೆ ಆಗುವಂತಹ ದೊಡ್ಡ ದೊಡ್ಡ ಸಮಸ್ಯೆಯನ್ನು ನಾವು ತಪ್ಪಿಸ್ಬೋದು. ಸೊ ಇದರಲ್ಲಿ ಇನ್ನೊಂದು ಏನು ಹೇಳಿದರೆ, ಈ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆಗಿ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಅಂದರೆ ಮಗುವಿಗೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಎದೆ ಹಾಲು ಕುಡಿಲಿಕ್ಕೆ ಕಷ್ಟ ಆಗುವಂಥದ್ದು, ಇಲ್ಲ ಕೆಲವೊಂದ್ಸಲ ಈ ಕೈಕಾಲೆಲ್ಲ ನೀಲಿ ಆಗುವಂಥದ್ದು, ಇದೆಲ್ಲ ತುಂಬ ಸಿವಿಯರ್ ನ್ಯೂಮೋನಿಯಾದಲ್ಲಿ ತುಂಬ ಸಿವಿಯರಿಟಿ ಆದಾಗ ಈ ಥರ ಲಕ್ಷಣಗಳು ಕಂಡು ಬರ್ತವೆ. ಸೊ ಮಳೆಗಾಲದಲ್ಲಿ ಮೇಯ್ನಾಗಿ ಏನು ಹೇಳಿದರೆ, ಈ ಥರ ತುಂಬ ಮಳೆ ಸುರಿಯುತ್ತಿರಬೇಕಾದ್ರೆ, ಇಲ್ಲ ಸ್ವಲ್ಪ ಹವಾಮಾನದಲ್ಲಿ ವೈಪರೀತ್ಯ ಆದಾಗ ನಾವು ಇದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಉತ್ತಮ ಸಜೆಷನ್ ಅಂತ ಹೇಳಿದರೆ, ನಾವು ಆದಷ್ಟು ಈ ರೋಗ ಬರದಂತೆ ತಡೆದರೆ ಒಳ್ಳೆಯದು. ಅದನ್ನು ಹೇಗೆ ತಡೆಯಬೋದು ಅಂತ ಹೇಳಿದರೆ, ಆದಷ್ಟು ನಾವು ಬೆಚ್ಚಗಿಟ್ಕೊಳ್ಳೋದು, ಇಲ್ಲ ಆದಷ್ಟು ಬಿಸಿನೀರನ್ನು ನಾವು ಕುಡಿಯುವಂಥದ್ದು, ಅಥವಾ ನಮ್ಮ ಸುತ್ತಮುತ್ತಲು ಅಂದರೆ ಮನೆಯ ಸುತ್ತಮುತ್ತಲು ನಾವು ಕ್ಲೀನ್ ಇಟ್ಕೊಳ್ಳುವಂಥದ್ದು, ಅದರ ಜೊತೆಗೇ ರಾತ್ರಿ ಹೊತ್ತಲ್ಲಿ ತುಂಬ ಚಳಿ ಇರುವುದ ಕಾರಣ ಆದಷ್ಟು ನಾವು ಬೆಚ್ಚಗೆ ಇಟ್ಕೊಂಡ್ರೆ, ಅಥವಾ ಮಳೆಯಲ್ಲಿ ಆದಷ್ಟು ನೆನೆಯೋದನ್ನು ನಾವು ತಪ್ಪಿಸಿದರೆ, ಈ ಥರ ಸಮಸ್ಯೆಗಳಿಗೆ ಹೋಗಲಾದಂತೆ ತಡೆಗಟ್ಟಬಹುದು.
0: ಡಾಕ್ಟ್ರೆ, ಹಾಗೆ ನಾವು ಗಮನಿಸುವುದಾದರೆ, ಈಗ ಮಳೆಗಾಲ ಹೊರತುಪಡಿಸಿ ಇರ್ತದೆ, ಮತ್ತೆ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇರುವಂಥದ್ದು ಈ ನೆಗಡಿ ಮತ್ತು ಶೀತ, ಇದನ್ನು ನಾವು ಹೇಗೆ ನಿಯಂತ್ರಿಸ್ಬೋದು, ಮನೆಯಲ್ಲಿ ಮಾಡ್ಬೋದ ಅಥವಾ ಅದಕ್ಕೂ ನಾವು ದಿಢೀರಂತ ಡಾಕ್ಟ್ರನ್ನ ಕನ್ಸಿಡರ್ ಆಗಬೇಕಾ?
2: ನೋಡಿ, ಇದರಲ್ಲಿ ಈಗ ಶೀತ ನೆಗಡಿ ಅಂತ ಹೇಳಿದ ತಕ್ಷಣ ಏನು ದಿಢೀರಾಗಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡಬೇಕು ಅಂತಲ್ಲ, ಬಟ್ ಆದರೆ ಎಲ್ಲಿಯಾದರೂ ಅವರಿಗೆ ಕೆಮ್ಮು ಅಥವಾ ಈ ಥರ ತುಂಬ ಮೂಗು ಕಟ್ಟೋದು ಅಥವಾ ಅದರಿಂದಾಗಿ ಏನಾರ ಸಮಸ್ಯೆ ಆದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದರೆ ಉತ್ತಮ. ಇಲ್ಲದಿದ್ರೆ ನಮಗೆ ಆದಷ್ಟು ಶೀತ ಈಗ ಎಲ್ಲ ಈ ಥರ ನೆಗಡಿ ಶೀತ ಎಲ್ಲ ಆದಾಗ ಮನೆಯಲ್ಲೇ ನಾನು ಆಗಲೇ ಹೇಳಿದಾಗೆ ಆದಷ್ಟು ನಾವು ಬೆಚ್ಚಗೆ ಇಟ್ಕೊಂಡು ಅಥವಾ ಬಿಸಿನೀರನ್ನು ಸೇವನೆ ಮಾಡೋದರ ಮೂಲಕ ರೋಗವನ್ನು ಬರದಂತೆ ತಡಿಬಹುದು.
0: ಹೆಚ್ಚಿನ ಮಕ್ಕಳಲ್ಲಿ ನೋಡಿದ ಹಾಗೆ ಡಾಕ್ಟ್ರೇ, ವಾಂತಿ ಭೇದಿ ಕೂಡ ಶುರುವಾಗುವಂಥದ್ದು, ಅದು ಯಾವ ಕಾರಣಕ್ಕೆ ಶುರುವಾಗುತ್ತೆ ಮತ್ತು ಅದನ್ನು ಯಾವ ರೀತಿ ನಿಯಂತ್ರಿಸಬಹುದು?
2: ಇದು ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂತ ಹೇಳಿದರೆ, ಇತ್ತೀಚೆಗೆ ತುಂಬ ಇದರಲ್ಲಿ ನ್ಯೂಸಲ್ಲಿರ್ಬೋದು ಅಥವಾ ಪೇಪರಲ್ಲಿರ್ಬೋದು ತುಂಬ ನೋಡ್ತೇವೆ, ವಾಂತಿ ಭೇದಿ ಅತಿಸಾರ ಅಂತ ಹೇಳುವಂಥದ್ದು. ಮೇಯ್ನಾಗಿ ಏನಂತ ಹೇಳಿದರೆ, ನಮಗೆ ಈ ಬರುವಂಥ ಕಾರಣ ಯಾಕೆ ಹೇಳಿದರೆ ನೀರಿನಿಂದಾಗಿ. ಸೊ ಈ ಟೈಮಲ್ಲಿ ಏನಾಗ್ತದೆ ಹೇಳಿದರೆ, ಕೆಲವೊಂದ್ಸಲ ಈ ಬೇಸಿಗೆಗಾಲದಲ್ಲಿ ಕೆಲವೊಂದು ಕಡೆ ನೀರು ಇರೋದಿಲ್ಲ, ಬತ್ತಿ ಹೋಗಿರ್ತದೆ. ಕೆಲವೊಂದ್ಸಲ ಈ ಥರ ನೀರು ಕಲುಷಿತವಾದಂತಹ ನೀರು ಬರೋದರಿಂದ ಅಥವಾ ಈಗ ಫಸ್ಟ್ ಮಳೆ ಬಂದದರಿಂದಾಗಿ ಕಲುಷಿತವಾದಂತಹ ನೀರು ಬರುವುದರಿಂದ ಆಗಿರ್ಬೋದು, ಅಥವಾ ಅದರ ಸ್ಟೋರೇಜ್ ಸರಿಯಾಗಿ ಇಲ್ಲದೇ ಇರುವಂತಹದ್ರಿಂದ ಇರ್ಬೋದು, ಅಥವಾ ಕೆಲವೊಂದ್ಸಲ ನಮ್ಮ ಮನೆಯಲ್ಲೇ ಇರ್ಬೋದು. ನಾವು ಈಗ ಏನು ಇದನ್ನ ಯೂಸ್ ಮಾಡ್ತೇವಲ್ಲ, ಪ್ಯೂರಿಫೈಯರ್ ಯೂಸ್ ಮಾಡ್ತೇವೆ, ಸೊ ಅದರಲ್ಲಿ ಕೂಡ ಹಾಗೆ ತುಂಬಾ ಟೈಮಿಂದ ಯೂಸ್ ಮಾಡಲಾರ್ದಂತೆ ಇದ್ದ ಪ್ಯೂರಿಫೈಯರ್ ಯೂಸ್ ಮಾಡಿದಾಗ, ಸೊ ಈ ತರ ಎಲ್ಲ ಇದ್ದಾಗ ಅದನ್ನ ಕರೆಕ್ಟ್ ಆಗಿ ವಾಶ್ ಮಾಡದೆ ಯೂಸ್ ಮಾಡಿದಾಗ ಈ ತರ ವಾಂತಿ ಭೇದಿ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಬರೀ ನೀರಿನಿಂದ ಅಂತಲ್ಲ, ಕೆಲವೊಂದ್ಸಲ ಫುಡ್ ಐಟಮ್ಸ್ ಇಂದ ಕೂಡ ಬರ್ತವೆ. ಅದು ಯಾವಾಗ ಹೇಳಿದ್ರೆ ತುಂಬಾ ಈ ಫುಡ್ ಐಟಮ್ಸ್ನ ಆದಷ್ಟು ಹೊರಗಡೆ ಇಟ್ಟು ತಿಂದಾಗ, ಅಥವಾ ಅರ್ಧ ಬೆಂದಿದ್ದನ್ನ ಫುಡ್ ಐಟಮ್ಸ್ ಅದು ತಿಂದಾಗ, ಅಥವಾ ಫ್ರೂಟ್ಸ್ ಎಲ್ಲ ಸ್ವಲ್ಪ ಹೊರಗಡೆ ಇಟ್ಟು ಅದರಲ್ಲಿ ಈ ನೊಣಗಳು ಬಂದು ಕೂತದ್ರಿಂದಾಗಿ, ಸೊ ಇದರಿಂದಾಗಿ ಈ ತರ ಸಮಸ್ಯೆಗಳು ಬರ್ತವೆ. ಇದು ಕೂಡ ಹಾಗೆ ನಮಗೆ ಈ ನಿಮೋನಿಯಾ ಡೆಂಗ್ಯೂ ಅಂತ ಹೇಗೆ ಹೇಳ್ತೇವೆ, ವಾಂತಿ ಭೇದಿ ಕೂಡ ಒಂಥರ ಲೈಫ್ ಥ್ರೆಟನಿಂಗೆ, ಯಾವಾಗ ಬೇಕಾದ್ರೂ ಜೀವಕ್ಕೆ ಹಾನಿ ಮಾಡುವಂತಹ ರೋಗ ಆಗುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಯೂಶ್ವಲಿ ಒಂದು ಸಲ ಎರಡು ಸಲ ವಾಂತಿ ಭೇದಿ ಆದಾಗ ಆವಾಗ ನಮಗೆ ಮನೆಯಲ್ಲೇ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಮಾಡಬಹುದು. ಬಟ್ ಏನಂತ ಹೇಳಿದರೆ, ನಾವು ಯಾವಾಗ ನಮ್ಮ ಈ ತೊಂದರೆ ಇರುವ ನೀರು ಅಥವಾ ಫುಡ್ ಕನ್ಸಂಪ್ಷನ್ ಮಾಡಿ ಆದ್ಮೇಲಿಂದ ತುಂಬ ಎರಡು ಮೂರು ಸಲ ವಾಂತಿ ಆಗೋದು, ಹೊಟ್ಟೆಯಲ್ಲಿ ಏನು ಕೊಟ್ಟರು ನಿಲ್ತಿಲ್ಲ, ಅಥವಾ ಒಂದು ನಾಲ್ಕೈದು ಸಲ ಲೂಸ್ ಮೋಷನ್ ಆಗ್ತಿರೋದು, ಈ ಥರ ಎಲ್ಲ ಆದಾಗ ಒಂದು ವೈದ್ಯರನ್ನು ಸಮಾಲೋಚನೆ ಮಾಡಿದರೆ ಉತ್ತಮ. ಯಾಕಂತ ಹೇಳಿದರೆ ನಮ್ಮ ದೇಹದಲ್ಲಿ ಮೇನ್ ಆಗಿರೋದು ನೀರಿನಂಶ. ಸೊ ಈ ವಾಂತಿ ಭೇದಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನೀರಿನಂಶವೇ ಕಡಿಮೆ ಆಗುವಂತಹದ್ದು. ಸೊ ಈ ಥರ ನೀರಿನಂಶ ನಮ್ಮ ದೇಹದಲ್ಲಿ ಕಡಿಮೆ ಆದಾಗ ಅದರಿಂದಾಗಿ ಎಷ್ಟೋ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಆಗಿರ್ಬೋದು, ಅಥವಾ ಕಿಡ್ನಿ ವೈಫಲ್ಯ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಕಂಡು ಬರುವ ಸಾಧ್ಯತೆಗಳು ಇರ್ತವೆ. ಸೊ ನಾವು ಒಂದೇನು ಹೇಳ್ತೇವೆ ಅಂತ ಹೇಳಿದ್ರೆ, ಆದಷ್ಟು ಅದೇ ಆಗಲೇ ಹೇಳಿದಾಗೆ ಅದನ್ನು ತಡೆಗಟ್ಟಿದಷ್ಟು ಉತ್ತಮ. ಒಂದು ವೇಳೆ ಇಂಥದ್ದೇನಾದರೂ ಆಗಬಾರ್ದು ಆಗಿ ಹೋದಾಗ, ಸೊ ಏನು ಮಾಡ್ಬೋದು ಹೇಳಿದರೆ, ಒಂದು ಸ್ವಲ್ಪ ನಿಮಗೆ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಾಗ, ಈ ಥರ ವಾಂತಿ ಆಗ್ತಾ ಇದೆ ಅಥವಾ ಮೂರು ನಾಲ್ಕು ಸಲ ಭೇದಿ ಆಗ್ತಾ ಇದೆ ಅಂತ ಹೇಳಿದರೆ, ವೈದ್ಯರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅಂದರೆ ಎಲ್ರಿಗೂ ಗೊತ್ತಿರುವಂತೆ ಜಿಂಕ್ ಮತ್ತು ORS, ಇದು ಎರಡು ಮುಖ್ಯವಾಗಿ ಇದರಲ್ಲಿ ಟ್ರೀಟ್ಮೆಂಟಲ್ಲಿ ಹೆಲ್ಪ್ ಮಾಡುವಂಥದ್ದು. ಜಿಂಕ್ ಹೇಗೆ ಹೇಳಿದರೆ, ಅದರ ಭೇದಿಯ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಜೊತೆಗೆ ಈಗ ಸ್ವಲ್ಪ ಸುಸ್ತು ಅನಿಸೋದಿರ್ಬೋದು, ಅದಕ್ಕೋಸ್ಕರ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡ್ತದೆ. ORS ಕೂಡ ಹಾಗೆ, ನಮಗೆ ನೀರಿನ ಅಂಶ ಕಡಿಮೆ ಆಗಿರೋದ್ರಿಂದ ನೀರಿನಂಶ ಮತ್ತು ಲವಣಾಂಶವನ್ನು ಎರಡನ್ನೂ ಕೂಡ ಕಂಟ್ರೋಲ್ ಮಾಡುವಂಥದ್ದು ORS. ಸೊ ಇದನ್ನು ತಗೊಂಡಾಗ ನಮ್ಮ ವಾಂತಿ ಮತ್ತು ಭೇದಿಯಲ್ಲಿ ಏನು ಲಾಸ್ ಆಗಿರ್ತದೆ ಅದನ್ನು ಇದು ರಿಪ್ಲೇಸ್ ಮಾಡ್ತದೆ. ಸೊ ಆದ ಕಾರಣದಿಂದಾಗಿ ಜಿಂಕ್ ಮತ್ತು ORS ಕನ್ಸಂಪ್ಷನ್ ಮಾಡಬೇಕಾಗ್ತದೆ. ಇದು ಇಷ್ಟು ವಾಂತಿ ಭೇದಿ ಬಗ್ಗೆ ಇರುವಂತಹ ಕೆಲವು ವಿಚಾರಗಳು.
0: ಮತ್ತು ಈ ಮಳೆಗಾಲದ ಸಮಯದಲ್ಲಿ ಮಕ್ಕಳಿಗೆ ಈಗ ಯಾವ ರೀತಿಯಾದಂಥ ಆಹಾರಗಳನ್ನೆಲ್ಲ ಸಜೆಸ್ಟ್ ಮಾಡ್ತೀರಿ ತಾವು?
2: ನಾನಾಗಲೇ ಹೇಳಿದ ಹಾಗೆ ಆದಷ್ಟು ನಮ್ಮ ಮನೆಯ ಆಹಾರಗಳನ್ನೇ, ಮನೆಯ ಪದಾರ್ಥಗಳನ್ನೇ ಕೊಟ್ಟಷ್ಟು ಉತ್ತಮ. ಹೊರಗಡೆ ಹೋದಷ್ಟು ನಮಗೆ ಅಲ್ಲಿಯ ನೀರು ಬಳಕೆ ಇರ್ಬೋದು ಅಥವಾ ಅಲ್ಲಿಯ ಫುಡ್ ಕ್ವಾಲಿಟಿ ಬಗ್ಗೆ ನಮಗೆ ಏನು ಐಡಿಯಾ ಇರೋದಿಲ್ಲ. ಸೊ ಆದ ಕಾರಣದಾಗಿ ಆದಷ್ಟು ಈ ಮನೆಯಲ್ಲಿ ನಾವು ಪದಾರ್ಥ ಮಾಡಿದ ಆಹಾರ ಪದಾರ್ಥವನ್ನು ಸೇವಿಸಿದರೆ ಉತ್ತಮ. ಅದರಲ್ಲಿಯೂ ಕೂಡ ನಾವು ಏನು ಕುಕ್ಡ್ ಫುಡ್ ಅಂತ ಏನು ಹೇಳ್ತೇವೆ ಅಂದರೆ ಸಂಪೂರ್ಣವಾಗಿ ಅದನ್ನು ಬೇಯಿಸಿ ತಿಂದಷ್ಟು ಉತ್ತಮ ಅಂತ ಹೇಳ್ತೇನೆ. ಅದರ ಜೊತೆಗೆ ನೀರು ಕೂಡ ಹಾಗೆ ಕುದಿಸಿ ಆರಿಸಿ ಕೂಡ ಆರಿಸಿದ ನೀರನ್ನು ಕೊಟ್ಟರೆ ಉತ್ತಮ. ಯಾಕಂದರೆ ಕೋಲ್ಡ್ ವಾಟರ್ ನಾವು ಕುದಿಸದೇ ಯೂಸ್ ಮಾಡಿದಂಥ ವಾಟರ್ ಅದು ಅದರ ಸೋರ್ಸ್ ನಮಗೆ ಗೊತ್ತಿರೋದಿಲ್ಲ. ಆಗಲಿ ಹೇಳಿದ ಹಾಗೆ ಕೆಲವೊಂದ್ಸಾಗಿ ಕ್ಲೀನ್ಲಿನೆಸ್ ಸ್ವಲ್ಪ ಕಡಿಮೆ ಆದರೆ ಈ ಥರ ಸಮಸ್ಯೆಗಳು ಬರ್ತವೆ. ಅದಕ್ಕೋಸ್ಕರ ನಾವು ಅದನ್ನು ಕುದಿಸಿ ಆರಿಸಿ ಕುಡಿದ್ರೆ ಉತ್ತಮ. ಅದರ ಜೊತೆಗೇನೆ ಇನ್ನೊಂದೇನು ಹೇಳಿದರೆ, ನಾವು ಆದಷ್ಟು ಬಿಸಿ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅದು ಕೂಡ ದೇಹಕ್ಕೆ ಉತ್ತಮವಾಗಿರ್ತದೆ. ಇದರ ಜೊತೆಗೆ ನಾನೇನು ಇನ್ನೊಂದೇನು ಹೇಳಲಿಕ್ಕೆ ಬಯಸ್ತೇನೆ ಹೇಳಿದರೆ, ತರಕಾರಿಗಳಿರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು ಇಂಥದನ್ನು ನಾವು ಫ್ರೆಶ್ ಆಗಿ ಕೊಟ್ಟರೆ ಉತ್ತಮ. ಯಾಕಂತ ಹೇಳಿದರೆ ಈಗ ಇತ್ತೀಚಿನ ಮಕ್ಕಳಲ್ಲಿ ತುಂಬ ಮಕ್ಕಳನ್ನ ನಾವು ನೋಡ್ತೇವೆ ಮಲಬದ್ಧತೆ ಅಂತ ಹೇಳ್ತೇವೆ, ಕಾನ್ಸ್ಟಿಪೇಷನ್ ಅಂತ, ಇದು ಕೂಡ ಒಂದು ಸಮಸ್ಯೆ. ಸೊ ಅದರಿಂದಾಗಿ ಈ ಥರ ಕಾನ್ಸ್ಟಿಪೇಷನ್ಗೆ ಕೂಡ ನಾವು ಈ ಪ್ಯಾಕೆಟ್ ಫುಡ್ ಅಂತ ಏನು ಹೇಳ್ತೇವೆ ಅದನ್ನು ಕನ್ಸ್ಯೂಮ್ ಮಾಡದೆ ಮನೆಯಲ್ಲೇ ತಯಾರಿಸಿದ ಫುಡ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಅಂತ ತರಕಾರಿಗಳಿರ್ಬೋದು, ಇದನ್ನು ಸೇವನೆ ಮಾಡೋದು ಅತ್ಯಂತ ಉತ್ತಮ. ಹಾಗೆ ಅಂತೆಯೇ ನಮಗೆ ಬೇಕಾದಂಥ ಪೌಷ್ಟಿಕ ಆಹಾರಗಳು ಅಂದರೆ ಈ ಮೊಟ್ಟೆ ಮೀನು ಇದೆಲ್ಲ ಪೌಷ್ಟಿಕಾಂಶ ಕೊಡುವಂತಹ ಆಹಾರಗಳು, ಇದನ್ನೆಲ್ಲ ಸೇವಿಸಿದ್ರೆ ಉತ್ತಮ.
0: ಈಗ ಹೆಚ್ಚಾಗಿ ಹೆತ್ತವರು ತುಂಬಾ ಆತಂಕಕ್ಕೆ ಒಳಗಾಗ್ತಾರೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ಸಂದರ್ಭದಲ್ಲಿ, ಹೆತ್ತವರಿಗೆ ನೀವು ಏನು ಒಂದು ಸಲಹೆ ಕೊಡ್ತೀರಿ ಈ ಮಕ್ಕಳ ಕೇರಿಂಗ್ ಬಗ್ಗೆ?
2: ಈಗಾಗಲೇ ನಾನು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಹೇಳಿದೆ. ಸೊ ಮೊದಲನೇದಾಗಿ ಡೆಂಗ್ಯೂ ಬಗ್ಗೆ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಹೇಳಿದರೆ, ನಮಗೆ ಬರದಂತೆ ತಡೆಯುವ ವಿಧಾನಗಳು ಅಂತ ಏನು ಹೇಳ್ತೇವಲ್ಲ, ಮನೆಯಲ್ಲಿ ಮಾಸ್ಕಿಟೋ ನೆಟ್ ಯೂಸ್ ಮಾಡೋದಿರ್ಬೋದು ಅಥವಾ ಮಾಸ್ಕಿಟೋ ರೆಪೆಲೆಂಟ್ಸ್ ಅಂತ ಏನು ಸಿಗ್ತವೆ ಅದನ್ನು ಯೂಸ್ ಮಾಡೋದರಿಂದ ಆಗಿರ್ಬೋದು, ಅಥವಾ ಅದಕ್ಕಿಂತಲೂ ಉತ್ತಮ ಅಂತ ಹೇಳಿದರೆ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿರಿಸೋದು ಅಥವಾ ಈ ಟೈರ್ಗಳಿರ್ಬೋದು ಅಥವಾ ಚಟ್ಟಿಗಳಿರ್ಬೋದು ಅದರಲ್ಲಿ ನೀರು ನಿಂತ್ಕೊಳ್ಳದಂತೆ ನೋಡ್ಕೊಳ್ಳುವಂಥದ್ದು ಉತ್ತಮ. ಸೊ ಇದನ್ನೆಲ್ಲ ನಾವು ಈ ಕ್ರಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದರೆ, ಸೊ ಇದು ಹೆತ್ತವರ ಜವಾಬ್ದಾರಿ ಕೂಡ ಆಗಿರ್ತದೆ. ನಮ್ಮ ಮನೆಯ ಸುತ್ತಮುತ್ತ ನಾವು ಸ್ವಚ್ಛವಾಗಿಟ್ಟರೆ ಗ್ರಾಮ ಸ್ವಚ್ಛವಾಗಿರ್ತದೆ, ಹಾಗೆ ತಾಲೂಕು ಸ್ವಚ್ಛವಾಗಿರ್ತದೆ, ದೇಶ ಸ್ವಚ್ಛವಾಗಿರ್ತದೆ. ಸೊ ಆ ಸ್ಟೆಪ್ ಅಲ್ಲಿಂದೇ ಸ್ಟಾರ್ಟ್ ಆಗ್ತದೆ, ನಮ್ಮ ಮನೆಯ ಸುತ್ತಮುತ್ತವನ್ನು ಸ್ವಚ್ಛವಾಗಿ ಇರಿಸುವಂಥದ್ದು. ಸೊ ಇದು ಒಂದು ಸಲಹೆ. ಎರಡನೇ ಸಲಹೆ ಏನಂತ ಹೇಳಿದರೆ, ನಿಮಗೆ ಯಾವುದೇ ತರಹದ ತೊಂದರೆಗಳು ಕಂಡು ಬಂದಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡುವಂಥದ್ದು. ಮನೆಯಲ್ಲಿ ನೀವು ಇನಿಷಿಯಲಿ ನೀವು ಏನು ಟ್ರೀಟ್ಮೆಂಟ್ ಮಾಡುವುದು ಸರಿ, ಅದರ ಜೊತೆಗೆ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗಳನ್ನ ತಗೊಂಡ್ರೆ, ನೀವು ಅದರ ಸಿವಿಯರಿಟಿಯನ್ನು ನಾವು ಆಗಲಿ ಹೇಳಿದಾಗೆ ಅದು ಕೈ ತಪ್ಪಿ ಹೋಗುವ ಅಂತ ಸಮಸ್ಯೆಯನ್ನು ನಾವು ಕೈ ಮೀರಿ ಹೋಗುವ ಟೈಮ್ ಇರ್ತದೆ, ಅದನ್ನು ನಾವು ತಡೆಗಟ್ಟಬಹುದು. ಮೂರನೇದು ಈಗಾಗಲೇ ನಾನು ಹೇಳಿದಾಗೆ ಫುಡ್ ಬಗ್ಗೆ, ಆದಷ್ಟು ನಾವು ಕುದಿಸಿ ಆರಿಸಿದ ನೀರನ್ನು ಕುಡಿಯೋದರ ಜೊತೆಗೆ ಮನೆಯಲ್ಲಿ ತಯಾರಿ ಮಾಡಿದಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದು, ಇದು ಒಂದು ಸಜೆಷನ್ಸ್. ಅಂತೆಯೇ ಈಗ ಮಕ್ಕಳಿಗೆ ಬೇಕಾದಂತಹ ವ್ಯಾಕ್ಸಿನೇಷನ್ಸ್ ಇರ್ಬೋದು, ಇದನ್ನು ನಾವು ಟೈಮ್ ಟೈಮ್ಗೆ ಮಾಡುವಂಥದ್ದು ಉತ್ತಮ. ಯಾಕಂದರೆ ಸಣ್ಣ ಮಕ್ಕಳಿಂದಲೇ ನಾವು ವ್ಯಾಕ್ಸಿನೇಷನ್ಸ್ ಎಲ್ಲ ಮಾಡಿದರೆ ಅವಕ್ಕೆ ಬರುವಂತಹ ಈ ನಿಮೋನಿಯಾ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಅದರ ಸಿವಿಯಾರಿಟಿಯನ್ನು ಕಡಿಮೆ ಮಾಡಬಹುದು. ಅದು ಕಂಪ್ಲೀಟಾಗಿ ಹೋಗ್ತದೆ ಅಂತಲ್ಲ, ಬಟ್ ಅದರ ಸಿವಿಯಾರಿಟಿ ಏನಿರ್ತದೆ ಅದನ್ನು ತಡೆಗಟ್ಟಬಹುದು. ಆದ ಕಾರಣದಿಂದಾಗಿ ಈಗ ಸರ್ಕಾರದಿಂದ ಕೂಡ ಅದಕ್ಕೆ ಉತ್ತಮವಾದಂತಹ ಸೌಲಭ್ಯಗಳಿದ್ದಾವೆ. ಅಲ್ಲಿಂದ ಏನೇನು ಸವಲತ್ತುಗಳಿರ್ತವೋ ಅವೆಲ್ಲವನ್ನು ವ್ಯಾಕ್ಸಿನೇಷನ್ಸ್ ಇರ್ಬೋದು ಅಥವಾ ಎಲ್ಲ ಸವಲತ್ತುಗಳನ್ನು ತಗೊಂಡು ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟಾಗಿ ಮಾಡಿಸಿಕೊಂಡು ನೀವು ಮಕ್ಕಳನ್ನು ಈ ರೋಗದಿಂದ ಬರದಂತೆ ತಡೆಗಟ್ಟೋದು ಒಂದು ಉತ್ತಮವಾದಂತಹ ಸಜೆಷನ್ ಅಂತ ನಾನು ಕೊಡಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಕೊನೆಯದಾಗಿ ಡಾಕ್ಟ್ರೆ, ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಗಳು ತುಂಬ ದೂರದಲ್ಲಿ ಇರ್ತದೆ, ಸಮಯ ಇಲ್ಲದೆ ಅಂದರೆ ಬೆಳಿಗ್ಗೆ ಶುರು ಆಗ್ಬೋದು, ಮಧ್ಯಾಹ್ನ ಶುರು ಆಗ್ಬೋದು ಅಥವಾ ರಾತ್ರಿಯೂ ಏನಾದರೂ ಅವರಿಗೆ ಜ್ವರವೋ ಶೀತ ನೆಗಡಿ ಬರ್ಬೋದು. ಈಗ ಡಾಕ್ಟರ್ ಸಲಹೆ ಮೇರೆಗೆ ಕೆಲವೊಂದಿಷ್ಟು ಈಗ ಜ್ವರಕ್ಕೆ ಸಂಬಂಧಿಸಿದ ಹಾಗೆ ಶೀತಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಮದ್ದುಗಳನ್ನು ಮನೆಯಲ್ಲಿ ಇಟ್ಕೊಳ್ಬೋದಾ ಡಾಕ್ಟರ್ ಸಲಹೆ ಮೇರೆಗೆ? ಅದರ ಬಗ್ಗೆ ಸ್ವಲ್ಪ ಏನು ಹೇಳ್ತೀರಿ?
2: ಎಮರ್ಜೆನ್ಸಿಗೆ ಅಂತ ನಾವು ಯಾವಾಗಾದರೂ ಇಟ್ಕೊಳ್ಳೋದು ಬೇರೆ ವಿಷಯ, ಬಟ್ ಅದನ್ನೇ ಇಟ್ಕೊಂಡು ನಾವು ಅದರಲ್ಲೇ ಟ್ರೀಟ್ ಮಾಡ್ತಾ ಮನೆಯಲ್ಲೇ ಕೊಡ್ತಾ ಇರೋದು ನಾನು ಇದನ್ನು ಸಜೆಸ್ಟ್ ಮಾಡೋದಿಲ್ಲ. ಯಾಕಂದರೆ ನಮಗೆ ನೈಟಲ್ಲಿ ಹೋಗ್ಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ತುಂಬ ದೂರ ದೂರದಲ್ಲಿ ಮನೆಯೆಲ್ಲ ಇದ್ದಾಗ ಈ ಥರ ಸಿರಪ್ ಎಲ್ಲ ಕೊಟ್ಟು ಒಮ್ಮೆಗೆ ನಾವು ಟ್ರೀಟ್ ಮಾಡ್ಬೋದು. ಬಟ್ ಅವರಿಗೆ ಈಗ ಬೆಳಗ್ಗೆ ಆಗಿರ್ಬೋದು ಅಥವಾ ಸ್ವಲ್ಪ ಮಳೆ ಸ್ವಲ್ಪ ಬಿಟ್ಟ ಮೇಲೆ ಆಗಿರ್ಬೋದು ಅವರು ಕನ್ಸಲ್ಟ್ ಮಾಡಿದರೆ ಉತ್ತಮ. ಈಗಾಗಲೇ ನಮ್ಮ ಆಸ್ಪತ್ರೆಯಲ್ಲಿ ನಾವು 24/7 ಎಲ್ಲ ಟೈಮಲ್ಲಿ ಕೂಡ ವೈದ್ಯರು ಲಭ್ಯವಿರ್ತೇವೆ. ನಾವು ಯಾವುದೇ ಸಮಯದಲ್ಲಿ ಬಂದರೂ ಕೂಡ OPD ಸಮಯ 9-5 ಇರ್ಬೋದು, ಬಟ್ ಅದ ನಂತರದಿಂದ ಎಮರ್ಜೆನ್ಸಿಯಲ್ಲಿ ನಾವು ಯಾವಾಗಲೂ 24/7 ಅವೈಲೇಬಲ್ ಇರ್ತೇವೆ. ಸೊ ಈ ಥರ ಏನಾದರೂ ಸಮಸ್ಯೆಗಳಿದ್ದಾಗ ಎನಿ ಟೈಮ್ ಕರ್ಕೊಂಡು ಬಂದು ಕನ್ಸಲ್ಟ್ ಮಾಡಬಹುದು.
0: ಕೇಳಿದ್ರೆ ಇಷ್ಟು ಹೊತ್ತು ನಮಗೆ ಈ ಮಳೆಗಾಲದಲ್ಲಿ ಮಕ್ಕಳನ್ನ ಸಹಜವಾಗಿ ಕಾಡುವಂತ ಕಾಯಿಲೆಗಳ ಬಗ್ಗೆ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟವರು SDM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ವಿಭಾಗದ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಪ್ರತೀತ್ ಪಿ ಅಜಿಲಾ ಅವರು ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್.

0: ಮಾತರಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ ಉಜಿರೆದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ರೇಡಿಯೋ ನಿನಾದ ಅವು ಹೊಸ ಹೊಸ ಕಾರ್ಯಕ್ರಮ ಅಲ್ಲೇನ ಮಲ್ತೊಂದುಲ್ಲೇರ್ ತೀರಿದ ಬಾರಿ ಸಂತೋಷ ಅಂಡ್ ಅವು ಜನಕ್ಲೆಗ್ ಬಾರಿ ಪ್ರಿಯ ಒಂದುಂಡು. ಐತ ಒಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹೊಸತ್ತಾದ ಬೇತೆ ಬೇತೆ ಪದ್ಯಲೇ ನಾವು ಕೊಂಕಣಿ ಆದಿಪ್ಪು, ಕನ್ನಡ ಆದಿಪ್ಪು, ತುಳು ಆದಿಪ್ಪು ಐನ್ಲ ಪ್ರಚಾರ ಮಲ್ಪನಂಚಿ ನಾವು ಉಲ್ಲಾಸ ಡುಲ್ಲೇರ್ ಅಕ್ಲ ಈ ಪ್ರಯತ್ನಕ್ಕೆ ಯಶಸ್ಸಾವಡನ್ನು ಪ್ರಾರ್ಥಿಸ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು SDM ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ 10 ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ PM ಸೂರ್ಯ ಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
4: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದ್ರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM Suryaghar.gov.in ನಲ್ಲಿ.
5: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಈಗ ಮತ್ತಷ್ಟು ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದೆ. ಜನ ಸಮುದಾಯದ ಧ್ವನಿಯಾಗಿ ಮಾಹಿತಿ, ಶಿಕ್ಷಣ, ಆರೋಗ್ಯ, ಸ್ಥಳೀಯ ಸಂಸ್ಕೃತಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಲಿದೆ. ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸಿರಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
6: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
7: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ 0 ಕರ್ನೆ ಕಾ ಭಿ ಹೈ.
6: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ 0 ಬಂತು. ನೀವು ಅಳವಡಿಸಿಕೊಳ್ಳಿ.
4: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM Suryaghar.gov.in ನಲ್ಲಿ.
8: ಎಲ್ರಿಗೂ ನಮಸ್ತೆ. ನಾನು ನಿಮ್ ಪ್ರೀತಿಯ ಕುಮಾರೇಶ್. ಟಾಕಿಂಗ್ ಟೈಮ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ. ನಮ್ಮ ಆರೋಗ್ಯ ಕೈ ಕೊಟ್ಟಾಗ ಫಸ್ಟ್ ಹೋದೆ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಬರೋ ಎಲ್ಲ ಪೇಷಂಟ್ಗಳನ್ನು ನೋಡಿಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಏನ್ ಸಮಸ್ಯೆ ಅಂತ ಗೊತ್ತಾದಾಗ ನಮ್ಮ ಸೇವೆಯನ್ನು ಮಾಡೋಕೆ ಸದಾ ಸಿದ್ಧರಿರುವ ಬಹು ಅಮೂಲ್ಯ ವ್ಯಕ್ತಿಗಳು ಯಾರಂದ್ರೆ ನರ್ಸ್ಗಳು. ನರ್ಸ್ ಅಂದ್ರೆ ಕೇವಲ ರೋಗಿಯನ್ನ ನೋಡ್ಕೊಳ್ಳೋರು ಮಾತ್ರ ಅಲ್ಲ, ಸಹಾನುಭೂತಿ ಮತ್ತು ಮಾನವೀಯತೆಯ ಜೀವಂತ ರೂಪವೇ ನರ್ಸ್ಗಳು. ನರ್ಸ್ ಸೇವೆ ಅಂದ್ರೆ ಕೇವಲ ವೃತ್ತಿಯಲ್ಲ, ಅದು ಮಾನವ ಧರ್ಮ, ಕರ್ತವ್ಯ ಮತ್ತು ಸೇವಾಭಾವದ ಸಂಕೇತ. ಹಾಗಾಗಿ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯರ ಜೊತೆಗೆ ಕಾರ್ಯನಿರ್ವಹಿಸುವ ನರ್ಸ್ಗಳು ಈ ಸಮಾಜದ ಅತ್ಯಂತ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ನರ್ಸ್ಗಳು ಆರೋಗ್ಯ ಸೇವಾ ವ್ಯವಸ್ಥೆಯ ಪ್ರಮುಖ ಆಧಾರ ಸ್ತಂಭಗಳು. ವೈದ್ಯಕೀಯ ಜ್ಞಾನ, ಮಾನವೀಯತೆ, ಸಹನೆ ಮತ್ತು ತ್ಯಾಗವನ್ನ ಒಂದೇ ವೃತ್ತಿಯಲ್ಲಿ ಒಗ್ಗೂಡಿಸುವವರು ನರ್ಸ್ಗಳು. ರೋಗಿಯ ಜನನದಿಂದ ಮರಣದವರೆಗೆ, ಅಸ್ವಸ್ಥತೆಯಿಂದ ಪುನಶ್ಚೇತನದವರೆಗೆ ಪ್ರತಿಯೊಂದು ಹಂತದಲ್ಲೂ ನರ್ಸ್ಗಳ ಸೇವೆ ಬಹುಮುಖ್ಯವಾದದ್ದು. ನರ್ಸ್ಗಳು ಕೇವಲ ಚಿಕಿತ್ಸೆಯ ಸಹಾಯಕರು ಮಾತ್ರ ಅಲ್ಲ, ರೋಗಿಯ ಜೀವದ ರಕ್ಷಕರು ಹಾಗೂ ಆರೈಕೆದಾರರು.

ರೋಗಿಗಳ ಆರೈಕೆದಾರರಾಗಿ ನರ್ಸ್ಗಳು. ಹೌದು, ನರ್ಸ್ಗಳು ರೋಗಿಯ ದೈನಂದಿನ ಆರೈಕೆಯನ್ನು ನೋಡಿಕೊಳ್ತಾರೆ. ರೋಗಿಯ ಸ್ವಚ್ಛತೆ, ಆಹಾರ, ವಿಶ್ರಾಂತಿ, ಆರಾಮ ಮತ್ತು ಸುರಕ್ಷತೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಾರೆ. ಕೆಲವು ರೋಗಿಗಳು ನಡೆಯಲು ಸಾಧ್ಯವಾಗದ ಸ್ಥಿತಿಯಲ್ಲಿರ್ತಾರೆ. ಅಂತಹ ರೋಗಿಗಳ ಪ್ರತಿಯೊಂದು ಆರೈಕೆಯನ್ನು ಮಾಡ್ತಾರೆ. ಆಗ ಅವರು ಕೇವಲ ನರ್ಸ್ಗಳ ರೀತಿಯಲ್ಲಿ ಕಾಣಲ್ಲ, ಬದಲಾಗಿ ತಾಯಿಯ ರೀತಿಯಲ್ಲಿ ಕಾಣ್ತಾರೆ.

ಆರೋಗ್ಯ ಸಂರಕ್ಷಕರಾಗಿ ನರ್ಸ್ಗಳು. ಹೌದು, ರೋಗಿಯ ಆರೋಗ್ಯ ಸ್ಥಿತಿಯನ್ನು ನಿತ್ಯ ಗಮನಿಸಿ ಸಣ್ಣ ಬದಲಾವಣೆಯನ್ನು ಗುರುತಿಸಿ ತಕ್ಷಣ ವೈದ್ಯರಿಗೆ ಮಾಹಿತಿ ನೀಡುವ ಕೆಲಸವನ್ನು ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ಮಂದಿಯ ಪ್ರಾಣ ಉಳಿಸುವಲ್ಲಿ ಮೊದಲ ಪಾತ್ರವನ್ನು ನರ್ಸ್ಗಳು ಮಾಡಿರ್ತಾರೆ. ಸಂಪರ್ಕ ಸೇತುವೆಯಾಗಿ ರೋಗಿ, ವೈದ್ಯರು ಮತ್ತು ಕುಟುಂಬದವರ ನಡುವಿನ ಸಂವಹನವನ್ನು ಸುಗಮಗೊಳಿಸುವ ಜವಾಬ್ದಾರಿ ನರ್ಸ್ಗಳದ್ದಾಗಿರುತ್ತೆ. ಪ್ರತಿಯೊಂದು ಮಾಹಿತಿಯನ್ನು ರೋಗಿ ಮತ್ತು ಅವರ ಕುಟುಂಬದವರಿಗೆ ನೀಡುವ ಪ್ರಯತ್ನವನ್ನು ನರ್ಸ್ಗಳು ಮಾಡ್ತಾರೆ. ಅಷ್ಟೇ ಅಲ್ಲದೆ ರೋಗಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡುವ ಜೊತೆಗೆ ಅದರ ಪ್ರಯೋಜನವನ್ನು ಪಡೆಯಲು ಸಹಾಯ ಮಾಡ್ತಾರೆ. ಮಾನಸಿಕ ಬೆಂಬಲವನ್ನು ನೀಡ್ತಾರೆ. ಆಸ್ಪತ್ರೆಗೆ ದಾಖಲಾಗುವ ಅನೇಕ ರೋಗಿಗಳಲ್ಲಿ ಭಯ, ಆತಂಕ ಮತ್ತು ನೋವಿರುತ್ತೆ. ಇಂತಹ ಸಂದರ್ಭದಲ್ಲಿ ರೋಗಿಗಳಿಗೆ ಧೈರ್ಯ ತುಂಬುವ ಕೆಲಸವನ್ನ ನರ್ಸ್ಗಳು ಮಾಡ್ತಾರೆ. ಇದರಿಂದ ಎಷ್ಟೋ ರೋಗಿಗಳು ಚಿಕಿತ್ಸೆಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುವ ಜೊತೆಗೆ ಬೇಗ ಗುಣಮುಖರಾಗ್ತಾರೆ. ಆರೋಗ್ಯ ಶಿಕ್ಷಕರಾಗಿ ನರ್ಸ್ಗಳು ಸಾರ್ವಜನಿಕ ಸ್ವಚ್ಛತೆ, ಪೋಷಣೆ, ಲಸಿಕೆ, ರೋಗ ನಿರೋಧಕ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸ್ತಾರೆ. ಪಲ್ಸ್ ಪೋಲಿಯೋ ಲಸಿಕೆ, ರಕ್ತದಾನ ಶಿಬಿರ, ಶಾಲಾ ಮಕ್ಕಳಿಗೆ ಆರೋಗ್ಯ ಅಭಿಯಾನ ಮುಂತಾದ ಕಾರ್ಯಗಳಲ್ಲಿ ನರ್ಸ್ಗಳು ತಮ್ಮ ಪಾತ್ರವನ್ನು ವಹಿಸ್ತಾರೆ.

ನರ್ಸ್ಗಳ ಕರ್ತವ್ಯಗಳು ದೈಹಿಕ, ಮಾನಸಿಕ ಮತ್ತು ತಾಂತ್ರಿಕ ಅಂಶಗಳನ್ನು ಒಳಗೊಂಡಿರುತ್ತೆ. ತಾಪಮಾನ, ರಕ್ತದೊತ್ತಡ, ನಾಡಿ, ಉಸಿರಾಟ ಪ್ರಮಾಣದ ಪರಿಶೀಲನೆ, ಔಷಧ ನೀಡುವಂಥದ್ದು, ಗಾಯಗಳ ಡ್ರೆಸ್ಸಿಂಗ್ ಮತ್ತು ಸೋಂಕು ನಿಯಂತ್ರಣ, ಶಸ್ತ್ರಚಿಕಿತ್ಸೆಯ ಮೊದಲು ಮತ್ತು ನಂತರ ರೋಗಿಯ ಆರೈಕೆ, ತುರ್ತು ಪರಿಸ್ಥಿತಿಯಲ್ಲಿ CPR ಮತ್ತು ಪ್ರಥಮ ಚಿಕಿತ್ಸೆ ಮುಂತಾದವುಗಳನ್ನು ನರ್ಸ್ಗಳು ಮಾಡ್ತಾರೆ. ವೈದ್ಯಕೀಯ ದಾಖಲೆಗಳ ನಿರ್ವಹಣೆಯನ್ನು ಅತ್ಯಂತ ಕ್ರಮಬದ್ಧವಾಗಿ ಮಾಡ್ತಾರೆ. ನರ್ಸ್ಗಳಿಲ್ಲದೆ ಯಾವುದೇ ಆಸ್ಪತ್ರೆ ಕಾರ್ಯನಿರ್ವಹಿಸುವುದು ಅಸಾಧ್ಯ. ರೋಗಿಯೊಂದಿಗೆ ಅತಿ ಹೆಚ್ಚು ಸಮಯ ಕಳೆಯುವವರು ನರ್ಸ್ಗಳೇ. ಚಿಕಿತ್ಸೆಯ ಯಶಸ್ಸಿಗೆ ನೇರವಾಗಿ ಪ್ರಭಾವ ಬೀರುವವರು ನರ್ಸ್ಗಳೇ. ಆರೋಗ್ಯ ಸೇವೆಯನ್ನು ಮಾನವೀಯವಾಗಿ ಮಾಡುವವರು ನರ್ಸ್ಗಳೇ.

ಆರೋಗ್ಯ ಸೇವೆಯನ್ನು ಮಾಡ್ತಾ ಸಮಾಜಕ್ಕೆ ಬಹು ಅಮೂಲ್ಯ ವ್ಯಕ್ತಿಗಳಾಗಿರುವ ನರ್ಸ್ಗಳ ಜೀವನ ಅಂದುಕೊಂಡಷ್ಟು ಸುಲಭ ಇಲ್ಲ. ಅನೇಕ ಕಠಿಣ ಪರಿಸ್ಥಿತಿಯಲ್ಲೂ ತಮ್ಮ ಸೇವೆಯನ್ನು ಮಾಡ್ತಾ ಇರುವ ನರ್ಸ್ಗಳು ತಾವು ಎದುರಿಸುವ ಸವಾಲು ತುಂಬ ಇದೆ. ದೀರ್ಘ ಸಮಯ ನಿಂತು ಕೆಲಸ, ಭಾರ ಎತ್ತುವಂಥದ್ದು, ನಿದ್ರೆಯ ಕೊರತೆ ಮುಂತಾದ ಸವಾಲುಗಳನ್ನು ನರ್ಸ್ಗಳು ಎದುರಿಸ್ತಾ ಇರ್ತಾರೆ. ಆಸ್ಪತ್ರೆ ಅಂತ ಹೇಳಿದಾಗ ಅಲ್ಲಿ ಎಲ್ಲೋ ಕಣ್ಮುಂದೆ ಕಾಣ್ತಾ ಇರುತ್ತೆ. ರೋಗಿಗಳ ಮರಣ, ನೋವು ಮತ್ತು ಕುಟುಂಬದ ದುಃಖವನ್ನು ನಿತ್ಯ ನೋಡ್ತಾ ಇರ್ತಾರೆ. ಈ ಎಲ್ಲ ಚಿತ್ರಣಗಳ ನಡುವೆ ಮಾನಸಿಕವಾಗಿ ಎಲ್ಲೂ ಕುಗ್ಗದೆ ತಮ್ಮ ಸೇವೆಯನ್ನು ಮಾಡ್ತಾ ಇರ್ತಾರೆ ನರ್ಸ್ಗಳು. ಅಧಿಕ ಕೆಲಸದ ಒತ್ತಡ, ಕಡಿಮೆ ವಿಶ್ರಾಂತಿ, ಹೆಚ್ಚು ಕೆಲಸ ಮಾಡಿದರೂ ಅಷ್ಟೇ ವೇತನ, ಕೈಗೆ ಸಿಗೋ ವೇತನ ಕುಟುಂಬ ನಿರ್ವಹಣೆಗೂ ಸಾಕಾಗದಿರುವ ಪರಿಸ್ಥಿತಿ, ಇದೆಲ್ಲದರ ನಡುವೆ ತಮ್ಮ ಕರ್ತವ್ಯವನ್ನು ಯಾವತ್ತೂ ನರ್ಸ್ಗಳು ಮರೆಯೋದಿಲ್ಲ. ಸೋಂಕು ರೋಗಗಳು, ರಾಸಾಯನಿಕ ಔಷಧಿಗಳು, ಮಾನಸಿಕ ಹಿಂಸೆ ಮುಂತಾದವುಗಳ ನಡುವೆ ಕೆಲಸ ಮಾಡುವ ಅನಿವಾರ್ಯತೆ, ಕೆಲವೊಮ್ಮೆ ಬದಲಾದ ಶಿಫ್ಟ್ಗಳಿಂದ ತಮ್ಮ ಕೌಟುಂಬಿಕ ಜೀವನಕ್ಕೂ ತೊಂದರೆ ಆಗ್ತಾ ಇದ್ರು, ಅದೆಲ್ಲವನ್ನು ಸಹಿಸಿಕೊಂಡು ಆರೋಗ್ಯ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ನರ್ಸ್ಗಳ ಸೇವೆ ಆರೋಗ್ಯ ಕ್ಷೇತ್ರದ ಹೃದಯ ಭಾಗ. ಮಾನವೀಯತೆ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುತ್ತಮ ಉದಾಹರಣೆ. ರೋಗಿಯ ದೈಹಿಕ ಆರೈಕೆಯ ಜೊತೆಗೆ ಮಾನಸಿಕ ಹಾಗೂ ಭಾವನಾತ್ಮಕ ಬೆಂಬಲವನ್ನು ನೀಡುವಲ್ಲಿ ನರ್ಸ್ಗಳ ಪಾತ್ರ ಅಪಾರವಾಗಿದೆ. ವೈದ್ಯರು ನೀಡುವ ಚಿಕಿತ್ಸೆ ಯಶಸ್ವಿಯಾಗಲು ನರ್ಸ್ಗಳ ನಿತ್ಯ ಶ್ರಮ, ಕಾಳಜಿ ಮತ್ತು ಜವಾಬ್ದಾರಿ ಅನಿವಾರ್ಯವಾಗಿದೆ. ನರ್ಸ್ಗಳು ಆರೋಗ್ಯ ಕ್ಷೇತ್ರದ ಮೌನ ಶಕ್ತಿಗಳು. ಅವರ ಸೇವೆ, ತ್ಯಾಗ ಮತ್ತು ಸಹನೆ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯಾಗಿದೆ. ಆದ್ದರಿಂದ ನರ್ಸ್ಗಳ ಸೇವೆಯನ್ನು ಕೇವಲ ವೃತ್ತಿಯೆಂದು ಭಾವಿಸದೆ ಸಮಾಜದ ಹಿತಕ್ಕಾಗಿ ಸಮರ್ಪಿತವಾದ ಮಹಾನ್ ಸೇವೆ ಅಂತ ಪರಿಗಣಿಸಬೇಕು. ಅವರಿಗೆ ಅಗತ್ಯವಾದ ಗೌರವ ಬೆಂಬಲವನ್ನು ನೀಡಬೇಕು. ನರ್ಸ್ಗಳ ಸೇವೆಯಿಲ್ಲದೆ ಸಮರ್ಥ ಮತ್ತು ಮಾನವೀಯ ಆರೋಗ್ಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲ.

0: ಇದಾಗಿತ್ತು ಈ ವಾರದ ಟಾಕಿಂಗ್ ಟೈಮ್. ಮುಂದಿನ ವಾರ ಇನ್ನೊಂದು ಟಾಪಿಕ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
3: ಉಜಿರೆ SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ AI ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಭವಿಷ್ಯ, ಒಂದು ಸಂವಾದ ಕಾರ್ಯಕ್ರಮ ನಡೆಸಿಕೊಡುವವರು SGM ಇಂಜಿನಿಯರಿಂಗ್ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥೆಯಾಗಿರುವ ಡಾಕ್ಟರ್ ವಿದ್ಯಾ ಕೆ ಮತ್ತು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ PJ ಅವರು.
4: ಪ್ರಿಯ ಶ್ರೋತೃಗಳೇ, ನಾನು ಡಾಕ್ಟರ್ ಶೋಭಾ PJ, SJMIT ಗಣಿತ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ 14 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. December 22 ಭಾರತದ ಮಹಾನ್ ಗಣಿತಜ್ಞ ಶ್ರೀನಿವಾಸ ರಾಮಾನುಜಂನವರ ಜನ್ಮದಿನವಾಗಿತ್ತು. ಈ ದಿನವನ್ನು ನಾವು ಹೆಮ್ಮೆಯಿಂದ ರಾಷ್ಟ್ರೀಯ ಗಣಿತ ದಿನವಾಗಿ ನಮ್ಮ SDMIT ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ಗಣಿತ ಎಂದರೆ ಕೇವಲ ಸಂಖ್ಯೆಗಳ ಆಟವೇ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಗಣಿತದ ಪಾತ್ರ ಏನು? AI ಬಂದ ಮೇಲೆ ಗಣಿತಜ್ಞರ ಅಗತ್ಯ ಎಷ್ಟರ ಮಟ್ಟಿಗಿದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ಇಂದಿನ ನಮ್ಮ ವಿಶೇಷ ರೇಡಿಯೋ ಸಂಭಾಷಣೆಯಲ್ಲಿ ನಮ್ಮೊಂದಿಗೆ ಇದ್ದಾರೆ ನನ್ನ ಸಹೋದ್ಯೋಗಿ, SDM ಇಂಜಿನಿಯರಿಂಗ್ ಕಾಲೇಜ್ನ ಗಣಿತ ವಿಭಾಗದ ಪ್ರಾಧ್ಯಾಪಕಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ.
5: ಧನ್ಯವಾದಗಳು ಮೇಡಮ್. ರಾಮಾನುಜರ ಜನ್ಮದಿನದಂದು ಗಣಿತದ ಭವಿಷ್ಯದ ಬಗ್ಗೆ ಮಾತನಾಡುವುದು ನನಗೆ ವಿಶೇಷ ಸಂತೋಷ ಮತ್ತು ಗೌರವ.
4: ಮೇಡಮ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೇನು? ಇಂದಿನ ವಿದ್ಯಾರ್ಥಿಗಳು AI ಎಲ್ಲವನ್ನೂ ಮಾಡುತ್ತದೆ, ಹಾಗಾದರೆ ಗಣಿತ ಓದಬೇಕೇ ಎಂದು ಕೇಳುತ್ತಾರೆ. ಗಣಿತ ಇನ್ನೂ ಅಗತ್ಯವೇ?
5: AI ಅಂದ್ರೆ ಕೃತಕ ಬುದ್ಧಿಮತ್ತೆ. ಮಾನವನಂತೆ ಕಲಿಯಲು, ವಿಶ್ಲೇಷಿಸಲು, ನಿರ್ಧಾರ ಕೈಗೊಳ್ಳಲು ಯಂತ್ರಗಳಿಗೆ ಅಂದರೆ ಕಂಪ್ಯೂಟರ್ಗಳಿಗೆ ಸಾಮರ್ಥ್ಯ ನೀಡುವ ತಂತ್ರಜ್ಞಾನ. ಇನ್ನು AI ಬಂದ ಮೇಲೆ ಗಣಿತ ಓದಬೇಕೇ ಅನ್ನೋದು ಇದೊಂದು ಬಹಳ ಸಾಮಾನ್ಯ ಆದರೆ ಮಹತ್ವದ ಪ್ರಶ್ನೆ. ಈ ಪ್ರಶ್ನೆ ಕೇವಲ ಅಕಾಡೆಮಿಕ್ ಕುತೂಹಲವೊಂದೇ ಅಲ್ಲ, ಇದು ಭವಿಷ್ಯದ ಶಿಕ್ಷಣ, ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ಇದು ಮಾರ್ಗಸೂಚಿ. ಗಣಿತವನ್ನ ಬಹಳ ಕಾಲದಿಂದ ವಿಜ್ಞಾನಿಗಳ ತಾಯಿ ಅಂದ್ರೆ ಕ್ವೀನ್ ಆಫ್ ಸೈನ್ಸ್ ಅಂತಲೇ ಕರೀತಾರೆ. ಭೌತಶಾಸ್ತ್ರ, ಎಂಜಿನಿಯರಿಂಗ್, ವೈದ್ಯಕೀಯ, ಅರ್ಥಶಾಸ್ತ್ರ, ಕಂಪ್ಯೂಟರ್ ವಿಜ್ಞಾನ ಇವೆಲ್ಲವೂ ಗಣಿತದ ಮೇಲೆ ನಿಂತಿವೆ. ಹಾಗಾಗಿಯೇ ಇಟಲಿಯ ವಿಜ್ಞಾನಿ ಗೆಲಿಲಿಯೋ ಹೇಳಿರೋದು, ಗಣಿತ ಪ್ರಕೃತಿಯ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವ ಭಾಷೆ ಅಂತ. ಗಣಿತ ಇಲ್ಲದೆ ವೈಜ್ಞಾನಿಕ ನಿಯಮಗಳನ್ನು ಮಾದರಿಗೊಳಿಸಲು ಸಾಧ್ಯವೇ ಇಲ್ಲ. ಗಣಿತ ಕೇವಲ ಲೆಕ್ಕಾಚಾರ ಅಲ್ಲ, ಅದೊಂದು ತಾರ್ಕಿಕ ಚಿಂತನೆಯ ಶಿಸ್ತುಬದ್ಧ ಅಳವಡಿಕೆ.
4: ಹಾಗಾದರೆ ಮೇಡಮ್, AI ಯಾವುದೋ ಮಾಯಾಜಾಲ ಅಂದರೆ ಮ್ಯಾಜಿಕ್ ಬಾಕ್ಸಾ?
5: ಇಲ್ಲ ಇಲ್ಲ, AI ಮಾಯಾಜಾಲವಂತೂ ಖಂಡಿತ ಅಲ್ಲ, ಅದು ಗಣಿತದ ಶಿಸ್ತಿನ ಅನ್ವಯ. ಯಂತ್ರಗಳು ಸ್ವತಃ ಯೋಚಿಸೋದಿಲ್ಲ, ಅವು ಗಣಿತೀಯ ನಿಯಮಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. AI ಸಂಪೂರ್ಣವಾಗಿ ಗಣಿತದ ವಿವಿಧ ಶಾಖೆಗಳ ಮೇಲೆ ಅವಲಂಬಿತ. ರೇಖೀಯ ಬೀಜಗಣಿತ, ಮ್ಯಾಟ್ರಿಕ್ಸ್, ವೆಕ್ಟರ್ಗಳು, ನ್ಯೂರಲ್ ನೆಟ್ವರ್ಕ್ಗಳನ್ನು ಗುರುತಿಸಿ ಅರ್ಥ ಮಾಡಿಕೊಳ್ಳಲಾದರೆ, ಸಂಭಾವ್ಯತೆ ಅನಿಶ್ಚಿತತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರೊಬ್ಯಾಬಿಲಿಟಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನಿಯಮಗಳು ಸಹಾಯ ಮಾಡುತ್ತವೆ. ಕ್ಯಾಲ್ಕುಲಸ್ ಆಪ್ಟಿಮೈಸೇಷನ್ ಮೂಲಕ ಯಂತ್ರಗಳಿಗೆ ತಪ್ಪುಗಳಿಂದ ಕಲಿಯಲು ಸಹಾಯ ಮಾಡುತ್ತವೆ. ವಿಭಜಿತ ಗಣಿತ ಅಂದ್ರೆ ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್, ಅಲ್ಗಾರಿಥಮ್ ಅಭಿವೃದ್ಧಿ, ಗ್ರಾಫ್ ಥಿಯರಿ, ಕ್ರಿಪ್ಟೋಗ್ರಫಿಯಲ್ಲಿ ಉಪಯೋಗ. ಹೀಗೆ ಎಐ ಪ್ರಗತಿ ಅಂದರೆ ಅದೊಂದು ಗಣಿತದ ಪ್ರಗತಿಯೇ ಸರಿ. ಹೊಸ ಗಣಿತೀಯ ವಿಧಾನಗಳು ಅಭಿವೃದ್ಧಿಯಾದಂತೆ ಎಐ ಕೂಡ ಶಕ್ತಿಶಾಲಿ ಆಗ್ತದೆ. ಆದ್ದರಿಂದ ಗಣಿತ ಸಂಶೋಧನೆಯ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ.
4: ಶ್ರೀನಿವಾಸ್ ರಾಮಾನುಜನರು ಇಂದು ಬದುಕಿದ್ದರೆ ಎಐ ಯುಗದಲ್ಲಿ ಅವರ ಪಾತ್ರ ಹೇಗಿರುತ್ತಿತ್ತೆಂದು ನೀವು ಯೋಚಿಸಿದಿರಾ ಮೇಡಮ್?
5: ಖಂಡಿತ ಯೋಚಿಸ್ತೇನೆ. ರಾಮಾನುಜರ ಸಂಖ್ಯಾ ಸಿದ್ಧಾಂತ ಮತ್ತು ಅನಂತ ಸರಣಿಗಳು, ಮಾಡ್ಯುಲರ್ ಫಂಕ್ಷನ್ಗಳು, ಇಂದು ಕ್ರಿಪ್ಟೋಗ್ರಫಿ, ಡಾಟಾ ಭದ್ರತೆ ಮತ್ತು ಅಲ್ಗಾರಿದಮ್ಗಳಿಗೆ ಅತ್ಯಂತ ಉಪಯುಕ್ತ. ಅವರು ನಮಗೆ ಕಲಿಸಿದ ಪಾಠ ಆಳವಾದ ಶುದ್ಧ ಗಣಿತ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶುದ್ಧ ಗಣಿತದ ಮೌಲ್ಯ ಕಾಲದೊಂದಿಗೆ ಇನ್ನಷ್ಟು ಬೆಳೆಯುತ್ತದೆ. ರಾಮಾನುಜರ ಕೆಲಸಗಳು ಅನ್ವಯಿಕತೆಗಿಂತ ಅಂದರೆ ಎಪ್ಲೈಗಿಂತ ಮೊದಲಿನ ಚಿಂತನೆಯ ಆಳವನ್ನು ತೋರಿಸ್ತವೆ. ಎಐ ಯುಗದಲ್ಲಿ ಅವರ ಅಂತರ್ದೃಷ್ಟಿಯ ಮಹತ್ವ ಮತ್ತಷ್ಟು ಸ್ಪಷ್ಟವಾಗ್ತಾ ಇದೆ.
4: ಈಗ ನಾವು ಡೇಟಾ ಚಾಲಿತ ಸಮಾಜದಲ್ಲಿ ಬದುಕುತ್ತಿದ್ದೇವೆ, ಹಾಗಾದರೆ ಅಲ್ಲಿ ಗಣಿತದ ಪಾತ್ರ ಏನು ಮೇಡಮ್?
5: ಗಣಿತ ಇಲ್ಲದೆ ಡಾಟಾ ಜ್ಞಾನ ಆಗುವುದಿಲ್ಲ. ಡಾಟಾ ಅಂದರೆ ಕಚ್ಚಾ ವಸ್ತು, ಅದನ್ನು ಜ್ಞಾನವನ್ನಾಗಿಸುವುದು ಗಣಿತ. ವೈದ್ಯಕೀಯ ನಿರ್ಣಯ, ಹವಾಮಾನ ಮುನ್ಸೂಚನೆ, ಹಣಕಾಸು ಮಾರುಕಟ್ಟೆ ಎಲ್ಲೆಡೆ ಗಣಿತೀಯ ಮಾದರಿಗಳೇ ಆಧಾರ, ಹಾಗೂ ಎಲ್ಲವೂ ಗಣಿತೀಯ ಮಾದರಿಗಳ ಫಲ. ಹಾಗಾಗಿ ಡಾಟಾದಲ್ಲಿರುವ ಮಾದರಿಗಳನ್ನು ಗುರುತಿಸಲು ಗಣಿತ ಅನಿವಾರ್ಯ. ಎಐ ವ್ಯವಸ್ಥೆಗಳು ಈ ಮಾದರಿಗಳ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ತವೆ.
4: ಅಂದ್ರೆ ಎಐ ಬಂದ ಮೇಲೆ ಗಣಿತಜ್ಞರ ಕೆಲಸ ಕಳೆದು ಹೋಗುತ್ತದೆಯೇ?
5: ಖಂಡಿತ ಇಲ್ಲ. ಎಐ ವೇಗದ ಲೆಕ್ಕಾಚಾರ ಮಾಡುತ್ತದೆಯೇ ಹೊರತು ಹೊಸ ಪ್ರಶ್ನೆಗಳನ್ನು ಕೇಳುವುದು, ಹೊಸ ಸೃಜನಶೀಲ ಚಿಂತನೆ, ತಾತ್ವಿಕ ಆಳದ ಸಿದ್ಧಾಂತಗಳನ್ನು ರೂಪಿಸುವುದು ಇವೆಲ್ಲವೂ ಮಾನವ ಬುದ್ಧಿಶಕ್ತಿಯ ಶಕ್ತಿ. ರಾಮಾನುಜರ ಅಂತರ್ದೃಷ್ಟಿಯನ್ನು ಯಂತ್ರಗಳು ಅನುಕರಿಸಲು ಸಾಧ್ಯವೇ ಇಲ್ಲ. ಎಐ ಸಾಧನವಾದರೆ ಗಣಿತಜ್ಞ ದಾರಿದೀಪ. ಮಾನವ ಬುದ್ಧಿಮತ್ತೆಯ ಪಾತ್ರ ಇನ್ನೂ ಯಂತ್ರಗಳು ಮಾಡಲು ಇದುವರೆಗೂ ಸಾಧ್ಯವಾಗಿಲ್ಲ.
4: ಹಾಗಾದರೆ ಎಐ ಯುಗದಲ್ಲಿ ಗಣಿತ ಶಿಕ್ಷಣ ಹೇಗೆ ಬದಲಾಗುತ್ತಿದೆ?
5: ಇಂದು ದೃಶ್ಯೀಕರಣ ಅಂದರೆ ವಿಶ್ವಲೈಸೇಷನ್, ವೈಯಕ್ತಿಕ ಕಲಿಕೆ, ಎಐ ಆಧಾರಿತ ಟ್ಯೂಟರಿಂಗ್ ವ್ಯವಸ್ಥೆಗಳು ವಿದ್ಯಾರ್ಥಿಗಳಿಗೆ ಗಣಿತವನ್ನು ಭಯ ಅಲ್ಲ, ಕುತೂಹಲದ ವಿಷಯವನ್ನಾಗಿಸ್ತಾ ಇವೆ. ಆದರೆ ಮೂಲಭೂತ ಕಲ್ಪನೆಗಳ ಗಾಢ ಹರಿವು ಅತ್ಯವಶ್ಯಕ. ತಂತ್ರಜ್ಞಾನ ಕಲಿಕೆಯನ್ನು ಸುಲಭಗೊಳಿಸಬಹುದೇ ಹೊರತು ಬದಲಿಸಲಾರದು. ಸಿದ್ಧಾಂತಗಳ ಅರಿವಿಲ್ಲದೆ ಉಪಕರಣಗಳ ಬಳಕೆ ಎಂದೂ ಅಪೂರ್ಣ.
4: ಎಐ ಯುಗದಲ್ಲಿ ಭಾರತದ ಭವಿಷ್ಯವನ್ನು ನೀವು ಹೇಗೆ ನೋಡುತ್ತೀರಿ?
5: ಭಾರತಕ್ಕೆ ಗಣಿತದಲ್ಲಿ ದೀರ್ಘ ಪರಂಪರೆ ಇದೆ. ಆರ್ಯಭಟರಿಂದ ರಾಮಾನುಜಂವರೆಗೆ ಎಐ ಯುಗದಲ್ಲಿ ಭಾರತವು ಮೂಲ ಗಣಿತ ಸಂಶೋಧನೆ ಮತ್ತು ಗಣಿತ ಕಂಪ್ಯೂಟರ್ ವಿಜ್ಞಾನ ಸಂಯೋಜಿತ ಅಧ್ಯಯನದಲ್ಲಿ ಮುಂಚೂಣಿಗೆ ಬರಬಹುದು. ನವೀನ ಅಲ್ಗರಿದಮ್ ಅಭಿವೃದ್ಧಿಯಾಗಿ ಈ ಕ್ಷೇತ್ರಗಳಲ್ಲಿ ಭಾರತ ಜಾಗತಿಕ ನಾಯಕತ್ವ ವಹಿಸಬಹುದು. ಯುವ ಗಣಿತಜ್ಞರಿಗೆ ಇದು ದೊಡ್ಡ ಅವಕಾಶಗಳ ಕಾಲ. ರಾಮಾನುಜನರ ಕನಸಿನ ಭಾರತವಾದ ಗಣಿತದಲ್ಲಿ ವಿಶ್ವಗುರು ಮಾಡುವ ಜವಾಬ್ದಾರಿ ಈಗಿನ ಯುವ ಗಣಿತಜ್ಞರದು.
4: ಹಾಗಾದರೆ ಎಐ ಮತ್ತು ಗಣಿತಕ್ಕೆ ನೈತಿಕತೆಯ ಸಂಬಂಧ ಇದೆಯೇ?
5: ಖಂಡಿತ ಇದೆ. ಎಐ ನಿರ್ಧಾರಗಳು ನ್ಯಾಯಸಮ್ಮತವಾಗಿರಬೇಕಾದ್ರೆ ಅದರ ಹಿಂದೆ ಇರುವ ಗಣಿತೀಯ ಮಾದರಿಗಳು ಪಾರದರ್ಶಕವಾಗಿರಬೇಕು. ಅಲ್ಗಾರಿತಾತ್ಮಕ ಪಕ್ಷಪಾತ ತಪ್ಪಿಸಬೇಕು. ಇದು ಗಣಿತಜ್ಞರ ನೈತಿಕ ಜವಾಬ್ದಾರಿ. ಗಣಿತವಿಲ್ಲದೆ ಎಐ ಇಲ್ಲ. ಎಐ ಯುಗದಲ್ಲಿಯೂ ಗಣಿತ ಜೀವಂತ. ತಪ್ಪಾದ ಮಾದರಿಗಳು ಸಮಾಜದಲ್ಲಿ ಅನ್ಯಾಯಕ್ಕೆ ಕಾರಣವಾಗಬಹುದು. ಇದುವೇ ಗಣಿತಕ್ಕೆ ನೈತಿಕತೆಯೊಂದಿಗೆ ಇರುವ ಸಂಬಂಧ.
4: ಈ ರಾಷ್ಟ್ರೀಯ ಗಣಿತ ದಿನದಂದು ವಿದ್ಯಾರ್ಥಿಗಳಿಗೆ ಏನು ಸಂದೇಶ ಕೊಡಲಿಚ್ಛಿಸುತ್ತೀರಿ ಮೇಡಮ್?
5: ರಾಷ್ಟ್ರೀಯ ಗಣಿತ ದಿನ ಕೇವಲ ಸ್ಮರಣೆ ಅಲ್ಲ, ಅದೊಂದು ಪ್ರೇರಣೆ. ಇದು ಹೊಸ ತಲೆಮಾರಿಗೆ ಗಣಿತದ ಮಹತ್ವವನ್ನು ನೆನಪಿಸುವ ದಿನ. ಗಣಿತ ಒಂದು ವಿಷಯ ಅಲ್ಲ, ಅದು ಚಿಂತನೆಯ ವಿಧಾನ. ಪ್ರತಿಯೊಬ್ಬ ಗಣಿತ ಪ್ರೇಮಿ ರಾಮಾನುಜರಂತೆ ಆಳವಾಗಿ ಯೋಚಿಸುವಂತಾಗಬೇಕು. ಎಐ ಯುಗದಲ್ಲಿಯೂ ಗಣಿತ ಮಾನವತೆಗೆ ದಾರಿ ತೋರಿಸುತ್ತಿದೆ. ಆ ನಿಟ್ಟಿನಲ್ಲಿ ಗಣಿತದ ಮೂಲಕ ಯಾರ್ಯಾರು ಸಂಶೋಧನೆ ಮಾಡುತ್ತಿದ್ದಾರೋ ಅವರುಗಳೆಲ್ಲ ಮಾನವನ ಪ್ರಗತಿಯ ದಿಕ್ಕು ತೋರಿಸುವಂತಾಗಬೇಕು. ಇದು ನನ್ನ ಆಶಯ.
4: ಪ್ರಿಯರೇ, ಇಂದಿನ ಈ ಅರ್ಥಪೂರ್ಣ ಸಂಭಾಷಣೆಯ ಮೂಲಕ ಒಂದು ವಿಷಯವಂತೂ ಸ್ಪಷ್ಟ. ಕೃತಕ ಬುದ್ಧಿಮತ್ತೆಯ ಹೃದಯ ಮಾನವನ ಗಣಿತದ ಬುದ್ಧಿಮತ್ತೆಯ ಮೇಲೆ ಅವಲಂಬಿತವಾದ್ದರಿಂದ ತನ್ನ ಮಹತ್ವವನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಇನ್ನೂ ಹೆಚ್ಚು ಪ್ರಕಾಶಿಸುತ್ತದೆ. ಈ ರಾಷ್ಟ್ರೀಯ ಗಣಿತ ದಿನದಂದು ನಾವು ಕೊಡುವ ಪ್ರಮುಖ ಸಂದೇಶವೇನೆಂದರೆ, ಗಣಿತವನ್ನು ಎಂದೂ ಭಯವಾಗಿ ಅಲ್ಲ, ಬದಲಾಗಿ ಚಿಂತನೆಯ ಸಾಧನವಾಗಿ ಅಳವಡಿಸಿಕೊಳ್ಳೋಣ ಎನ್ನುವ ಆಶಯದೊಂದಿಗೆ ಇಂದಿನ ವಿಶೇಷ ಸಂಭಾಷಣೆಯಲ್ಲಿ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಂಡ ನನ್ನ ಆತ್ಮೀಯರಾದ ಡಾಕ್ಟರ್ ವಿದ್ಯಾ ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು.
5: ನಿಮಗೂ ಬಹಳ ಧನ್ಯವಾದಗಳು ಮೇಡಮ್.

ಇದುವರೆಗೆ ಎಐ ತಂತ್ರಜ್ಞಾನ ಯುಗದಲ್ಲಿ ಗಣಿತದ ಭವಿಷ್ಯ ಸಂವಾದ ಕಾರ್ಯಕ್ರಮ ಕೇಳಿದಿರಿ. ಪಾಲ್ಗೊಂಡವರು ಎಸ್ಡಿಎಂ ಇಂಜಿನಿಯರಿಂಗ್ ಕಾಲೇಜಿನ ಗಣಿತ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿದ್ಯಾ ಕೆ ಮತ್ತು ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ಶೋಭಾ ಪಿಜೆ ಅವರು.

ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ರೇಡಿಯೋ ನಿನಾದ 90.4 FM ಕೇಳುಗರಿಗೆ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೂ ಶ್ರೀ ಧರ್ಮಸ್ಥಳ ಮಂಜುನಾಥ.

0: ಭೂಮಿದ ಒಂಜಿ ಅಸ್ತಿತ್ವ ಉಂಡುದು ಪನೊಲಿ. ಇತ್ತೆ ಸುರುಕಾದ ಈ ಮಣ್ಣು ಪರೀಕ್ಷೆ ದಾಯ ಮಲ್ಪುಡು ಪಂದ್.
1: ಮಣ್ಣು ಪರೀಕ್ಷೆ ನಮ್ಮ ಮಲ್ತಂಡ ಸರ್ ಇಟ್ಟು ಇಪ್ಪು ನಂಚಿದ್ನ ಪೋಷಕಾಂಶಲೇನೆ ನಮಕ್ ತೆರೆಯೋನಲ್ಲಿ ಆ ಪ್ರಮಾಣ ಒಟ್ಟು ಉಂಡು ಪಂಡದ ನಮಕ್ ಗೊತ್ತಾಕೊಂಡು ನಮ್ಮ ಬೇತೆ ಬೇತೆ ಕೃಷಿ ಮನ್ಪುನಾಗ ಅವಕ್ಕೆ ಸಂಬಂಧಪಟ್ಟದ್ದು ಏತು ಪೋಷಕಾಂಶ ಪಾಡುಡು ಪಂಡದ ನಮಕ್ ತೆರೆಯೋನಲ್ಲಿ ಅಂಚನೆ ಆ ಮಣ್ಣು ನೀರು ತ ತೇವಾಂಶ ಏತು ಆ ಮಣ್ಣು ದಿತ್ತದ ದೀವು ಉಂಡು ಆ ಒಂಜಿ ಆಯ್ತನ ಸಾಮರ್ಥ್ಯ ಬೊಕ್ಕ ಗಾಳಿ ಆಡು ನಂಚಿನ ಒಂಜಿ ಸಾಮರ್ಥ್ಯ ಅವೇನು ಕೂಡ ನಮಕ್ ತೆರೆಯೋನಲ್ಲಿ.
0: ಈ ಮಣ್ಣು ಪರೀಕ್ಷೆ ಮಲ್ಪುಣದಾದ್ರೆ ನಮ್ಮ ಕೃಷಿಕರಿಗೆ ದಾದ ಮತ್ತ ಒಂಜಿ ಲಾಭ ಆಪುಂಡು.
1: ಮಸ್ತ್ ಲಾಭ ಉಂಡು ಸರ್ ಪಂಡ ಇಟ್ ಪೋಷಕಾಂಶಗಳ ಪ್ರಮಾಣ ಮಾತ್ರ ಆತಂದೆ ಅವೇಟ್ ರಸಸಾರ ಉಂಡತೆ ಅವು ಮುಖ್ಯವಾದ ಒಂಜಿ ಪಾತ್ರ ನಿರ್ವಹಣೆ ಮನ್ಪುಂಡು. ರಸಸಾರ ಪಂಡ ಇರೆಗ ಮಣ್ಣು ಪುಲಿ ಅಂಶ ಉಂಡ ಅತ್ ಕ್ಷಾರ ಉಂಡ ಪಂಡದ ನಮಕ್ ಗೊತ್ತಾಪುಂಡು. ಪಂಡ ಒಂಜಿ ರೇಂಜ್ ಉಂಡು ಪಿ ಹೆಚ್ ರಸಸಾರಗ ಪಂಡ ಅವು ಸೊನ್ನೆ ಇರದ ಶುರುವಾತ್ 14 ಒಂಜಿ ರೇಂಜ್ ಉಂಡು ಅವೇಟ್ 7 ಪನ್ಪುನವು ತಟಸ್ಥ 7 ಇರದ ಕಮ್ಮಿ ಇತ್ತಂಡ ಅವು ಪುಲಿ ಅಂಶ ಅನ್ವಂಡ್ ಅರ್ಥ ಅವು 7 14 ಉಳ್ಳಾಗಿ ಇತ್ತಂಡ ಅವು ಕ್ಷಾರ ಪಂಡದ್ದು ಅನ್ಪೇರು. ಅವೆ ಒಂಜಿ 7 ಇರದ ಕಮ್ಮಿ ಇತ್ತಂಡ ನಾಂಡ ಇತ್ತ ನಮ್ಮ ಉದಾಹರಣೆಗೆ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಿನ ಜನಕ್ಕೆ ಬೆಳೆ ಪುನಂಚಿನ ಕೃಷಿ ಅವು ಕಂಗ್ ಬುಕ್ಕ ತಾರೆದ ಕೃಷಿ ಯಾಕೆ ಮಂತೊಂದು ಇಪ್ಪು ನಂದು ಅವೇಕ ದಾದ ಪಂಡ ಇರ ಸುಣ್ಣದ ಪೊಡಿ ಪಾಡುವೆರು ಕುಮಾಯ ಅನ್ಪಿರದು ಅವನ್ನು ಪಾಡುವೆರು ಅವು ದಾಯ ಪಾಡುವೆರು ಪಂಡ ಮಣ್ಣದ ಒಂಜಿ ಪುಲಿ ಅಂಶ ಇಪ್ಪಣದೆ ಅವು ಪೋದು ಅವು ಕ್ಷಾರ ಗುಣಮಟ್ಟಕ್ಕೆ ಬರೋಡು ಅಂಚ ಬತ್ತನಂದಂಡ ಅವೇಟ್ ನಮ್ ಎಡ್ಡೆ ಇಳುವರಿ ಬರ್ಕೊಂಡು ಆ ಒಂಜಿ ಕಾರಣಕ್ಕ ಮಣ್ಣದ ಒಂಜಿ ಪರೀಕ್ಷೆ ಮಣ್ಣು ಪಡಾಪುಂಡು ಸರ್. ಅವಂಜಿ ನಮಕ್ ತೆರೆಯೋನಲ್ಲಿ ಮಣ್ಣು ಪರೀಕ್ಷೆ ಮಣ್ಣು ತಂಡ
0: ಎಡ್ಡೆ ಮಾಹಿತಿ ನಿಪ್ಪಂಡ ಅಂಚನಿತೆ ಈ ಮಣ್ಣದ ಮಾದರಿನ ನಮ್ಮ ದೆಪ್ಪುಡಂಡ ಐಕ್ ಒಂಜಿ ಅತಿ ವಿಧಾನಲು ಇಲ್ಲ ನಮಕ್ ಅನ್ನ ಎಂಚ ದೆಪ್ಪುನ ಕ್ರಮ ಎಂಚ
1: ಇತ್ತೆ ಯಾನು ಇರಗ ಕಂಗದ ಕೃಷಿತ ಸಂಬಂಧಪಟ್ಟದೆ ಒಂದು ಉದಾಹರಣೆ ಪನ್ಪೆ ಸರ್. ಇತ್ತೆ ಒಂಜ್ ಎಕ್ರ ಜಾಗ ಉಂಡುಂದಿ ಎನ್ನಲೆ ಇರನ ತೋಟ ಆ ಒಂಜ್ ಎಕ್ರ ಜಾಗಡ್ ನಮ್ಮ ದಾದ ಮನ್ಪಡ್ವಂಡ ಅಲ್ಪದ ಒಂಜಿ ಮಣ್ಣು ದ ಟೆಕ್ಸ್ಚರ್ ಆ ರೀತಿ ಉಂಡು ಪಂಡದ ನಮ್ಮ ತೂ ಓಡಾಕೊಂಡು ಫಸ್ಟ್ ಪಂಡ ಅವು ಕಪ್ಪು ಮಣ್ಣು ಉಂಡ ಅತ್ತಂಡ ಜಂಬಿಟ್ಟಿಗೆ ಆಟ ರೀತಿ ಉಂಡ ಅತ್ತಂಡ ಸೇಡಿ ಮಣ್ಣು ಉಂಡ ಅವೇನ್ ಪುರ ನಮ್ಮ ಒಂಜಿ ಸರಿಯಾದ ರೀತಿ ಒಬ್ಸರ್ವ್ ಮನ್ಪಡ ತೂ ಓಡಾಕೊಂಡು ಅಂಚ ತೂದು ನಮ್ಮ ಅತ್ತಂಡ ಆ ಒಂಜಿ ನಮ್ಮ ಬೆಳೆಯುವಂಚಿನ ಕೃಷಿತ ಭೂಮಿ ಅವು ಗುಡ್ಡ ಪ್ರದೇಶನ ಅತ್ತಂಡ ಕಂಡಡ ಕೆಲವು ಹೊಸ ಕೃಷಿ ಮನ್ಪೇರು ಇತ್ತೆ ಪ್ರಕಂಗದೈನ ಆ ರೀತಿ ಮನ್ಪುನ ಸಂದರ್ಭ ಬೋಟು ಅವೇನ್ ಪೂರ ನಮ್ಮ ಒಂಜಿ ಸರಿಯಾದ ರೀತಿ ತೂದು ಆ ಒಂಜಿ ಭೂಮಿಗೆ ಸರಿಯಾದ ರೀತಿ ಮಣ್ಣು ಸ್ಯಾಂಪಲ್ ಬೆತ್ತೆ ಬೆತ್ತೆ ಕಡೆಟ್ ದೆಪ್ಪಡಾಕೊಂಡು ಪ್ರತ್ಯೇಕವಾದ ಒಂಜಿ ಎಕ್ರ ಜಾಗ ಉಂಡೊಂದು ನಮ್ಮ ನಿರ್ಧಾರ ಮಂತದ್ದು ಅವೇಟ್ ದೆಪ್ಪನಾಂಡ ಒಂಜಿ ಎರಡು ಮರತ ನಡುಟು ಸಮತಟ್ಟು ಜಾಗಟ್ ಪೂರ ಖಜಾವು ಇಂಚಿನ ಈ ಸೊಪ್ಪು ಪುರ ಕರದ ಪರಿಪುಣದೆ ಅವೆತ್ತದ ದಕ್ಕೊಂಡು ನಮ್ಮ ಬುಕ್ ಆ ಒಂಜಿ ಜಾಗಡ್ ಅದಪಂಡ ಒಂಜಿ ಆ ಓಯ್ ಕೃಷಿ ಆವಡ ಅವೈತ ಬೇರೆ ಏತ್ ಆಳ್ಲಾಗ ಪೋಕೊಂಡು ಅವೈತ ಐನ ಒಂಜಿ ವಿಷಯ ನಿರ್ಧಾರ ಮಂತದ್ದು ನಮ್ಮ ಆತ ಆಳ್ಲಾಗ ಮಣ್ಣದ ಮಾದರಿನ ದೆಪ್ಪಡಾಕೊಂಡು ಒಂಜಿ ವಿ ಶೇಪ್ಟ್ ಒಂಜರ ಫೀಟ್ ಅತ್ತಂಡ ಎರಡು ಫೀಟ್ ಮುಟ್ಟ ಆಳ ಮಣ್ಣು ಪೋಡು ಆಳ ಮಣ್ಣದ ಆ ಮಣ್ಣು ಪುರ ದೇ ಪಾಡೋಡು ಅವು ನಮಕ್ ಪುರ್ಚಿ ನಮಕ್ ಬೋಡೆ ನೋವು ಪಂಡ ಆ ಒಂಜಿ ಆಳಡ್ ನಮ್ಮ ಒಂಜಿ ಸೈಡ್ ಇರದ ಮಿತ್ರದ ಅಡ್ ತಳಾಗ ಮುಟ್ಟಲ ಒಂಜಿ ಕೆರಸದ ದೆಪ್ಪಡು ಅತ್ತಂಡ ಒಂಜಿ ಸ್ಲೈಸ್ ಮಣ್ಣು ದೆಪ್ಪಡು ಪಂಡ ಅವೇಟ ಬೆತ್ತೆ ಬೆತ್ತೆ ಪದರ ಉಂಡದೆ ಇರು ತೂದಿಪ್ಪಾರ ಮಣ್ಣದ ಭೂಮಿಟ ಒಂಜಿ ಕೆಲಸ ಮಾಡ್ಪಣಾರ ರೈತ ಅದೇ ಅಂದ್ ಅಲ್ಪ ಒಂಜಿ ಒಂಜಿ ಕೃಷಿ ಭೂಮಿದ ಒಂಜಿ ಮೇಲ್ ಪದರ ತೂದಿಪ್ಪಾರ ಒಂಜಿ ಕಪ್ಪು ಮಣ್ಣು ಇಪ್ಪುಂಡು ಐಟ ಒಂಚೂರು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅವೇ ಆ ಮಧ್ಯ ಪದರಟ್ ಒಂಜಿ ಚೂರು ಫಲವತ್ತತೆ ಕಮ್ಮಿ ಇಪ್ಪುಂಡು ಅತ್ತಂಡ ಚೂರು ಆಳಗ ಪೋಯಿನಂಚನೆ ಫಲವತ್ತತೆ ಕಮ್ಮಿ ಇಪ್ಪುತ್ತೆ ಮೇಲು ಪದರಡ್ ದಾದ ಪಂಡ ಇರಗ ಬೇತೆ ಬೇತೆ ಮರಕ್ಕಳೆನ ಸೊಪ್ಪು ಅತ್ತಂಡ ಬೇತೆ ಒಬ್ಬೇ ಒಂಜಿ ವಸ್ತುಲು ಕರದ ಅವು ಫಲವತ್ತತೆ ಜಾಸ್ತಿ ಇಪ್ಪುಂಡು ಅಲ್ಪ ಅಲ್ಪ ಬ್ಯಾಕ್ಟೀರಿಯಾ ಮೈಕ್ರೋ ಆರ್ಗಾನಿಸಮ್ಸ್ ಪುರ ಜಾಸ್ತಿ ಇಪ್ಪುಂಡು ಫಲವತ್ತತೆಯನ್ನು ಮಂತೊಂದು ಇಪ್ಪುವ ಎರೆಹುಳು ಪುರ ಇಪ್ಪುಂಡುದುಲೆ ನಕ್ಕರು ನಕ್ಕರು ಪನ್ಪ ಅವು ಪುರ ಮಸ್ತ್ ಫಲವತ್ತತೆ ಕೊರೊಂದು ಇಪ್ಪುಂಡು ಆ ಒಂಜಿ ಪೂರ ನಮಕ್ ಅವರೇಜ್ ಬೋರ್ಡ್ ಪಂಡ ಅವೇನ್ ನಮ್ಮ ಮಿತ್ರದ ಅಡಿಕೆ ಮುಟ್ಟಲ ಸ್ಯಾಂಪ್ಲಿಂಗ್ ಮನ್ಪುನಾಗ ಕೆರಸದ ಮಣ್ಣಂದೆ ಪೊಡಾಪುಂಡು ಅವೇ ರೀತಿ ಆ ಬೇತೆ ಬೇತೆ ನಮ್ಮ ಕಡೆ ಒಂಜಿ ನಾಲ್ ಕಡೆ ಗುರುತು ಮಂತದ ಆ ಒಂಜಿ ಜಾಗಲೆ ನಮ್ಮ ಮಣ್ಣನ್ನು ಕಲೆಕ್ಟ್ ಮಣ್ಣು ಪಡಾಕೊಂಡು ದೆತ್ತದ ಅವೇನ್ ಒಂಜಿ ಕ್ಲೀನ್ ಆಯ್ ನಂಚಿನ ಒಂಜಿ ಪ್ಲಾಸ್ಟಿಕ್ ಚಾದರ ಇಪ್ಪುಂಡದೆ ಅಥವಾ ಒಂಜಿ ನಮ್ಮ ಪೇಪರ್ದ ಮಿತ್ತಗೆ ಪಾಡದ ಅವೇನು ಸರಿಯಾಯಿನ ರೀತಿಯಲ್ಲಿ ಮಿಕ್ಸ್ ಮನ್ಪೋಡು. ಮಿಕ್ಸ್ ಮಂತದ ಐಟ ಒಂಜಿ ನಾಲ್ಕು ಭಾಗ ಮನ್ಪೋಡು. ಪಂಡ ಐಟ ಒಂಜಿ ಮಲ್ಲ ಮಲ್ಲ ಕಲ್ಲಿ ತಿಂದ ಪೂರ ನಮ್ಮ ಎತ್ತದ ದಕ್ಕೋಡು. ಅವು ನಮ್ಮ ಟೆಸ್ಟ್ ಮನ್ ಪೆರಾಪುಜಿ ನಮಕ್ ಬೋಡೆ ನಂಚಿನ ಖಾಲಿ ಪುಡಿ ಮಣ್ಣು. ಆ ಪುಡಿ ಮಣ್ಣು ತಿಕ್ಕು ನಮ್ಮ ಒಂಜಿ 250 ಗ್ರಾಮ್ ಯಾವು ಅವೇನು ನಮ್ಮ ಐಕೋಸ್ಕರ ನಮ್ಮ ನಾಲ್ಕು ಭಾಗ ಮಂತದ ರಡ್ಡು ಭಾಗ ದೆತ್ತದ ದಕ್ಕೋಡು. ನಮ್ಮ ನಮಕ್ ಬೋ ಒಂಜಿ ರಡ್ಡು ಭಾಗ ಮಾತ್ರ ಯಾವು 200 ಗ್ರಾಮ್ ದಾತ ಮಣ್ಣು.

0: நம்ம கலெக்ட் பண்ணுறது. அவன் நம்ம ரைத்த ஏறவில் ஆனால் ஆறுனா புதர் புக்கம் அவ் வா சர்வே நம்பரடு ஆவஞ்சு கிருஷி பூமி இப்போனா அவன் புக்கம் ஆவஞ்சி பூமிட்டு நம்ம தாத்த கிருஷி மண்ணுலேரு ஆ கிருஷி தான் புதர்ன்னு கரெக்டாக அது பர் இதாகிட்டு கொண்டது கொரியர்னா ஆண்டு.
1: ஈ மண்ணு பரீட்சை கேந்திரோட மண்ணு பரீட்சை மல்த்தி புக்க சர்டிஃபிகேட் கொடுப்பார் அவு ஈ சர்க்காரத சவலத்துகுதல அனுகூலம் அப்படின்னு
0: ಉಂಡು ಸರ್ ಇತ್ತೇರು ಮಸ್ತ್ ಜನ ಅವೇ ಒಂಜಿ ವಿಷಯವಾದಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರೋಂದುಲ್ಲರು ಐಟು ದಾದ ಪಂಡ ಅಕ್ಲೆಗ್ ತೋಟಗಾರಿಕಾ ಇಲಾಖೆಡ್ ಪೊಸತ್ ಡ್ರಿಪ್ ಇರಿಗೇಷನ್ ಮಂಡ್ ಒಂಜಿ ಪ್ರಾಜೆಕ್ಟ್ ಉಂಡು ಅಕ್ಲೆನ ಪಂಡ ಪೊಸತ್ ಕೃಷಿ ಭೂಮಿಗೆ ಪೈಪ್ ಲೈನ್ ಮನ್ಪುನ ಅಕ್ಲೆಗ್ ಅವೇ ತಂಜಿ ತೋಟಗಾರಿಕೆ ಇರದು ಸಬ್ಸಿಡಿ ಕೊರಪೇರ ಅಕ್ಲೆಗ್ ಮುಟ್ಟ ಮುಟ್ಟ 70% ಮುಟ್ಟ ಸಬ್ಸಿಡಿ ಕೊರಪೇರ ಅಕ್ಲೆಗ್ ಅವೇ ತಂಜಿ ಪ್ರಯೋಜನ ಅಕ್ಲೆ ಕಂಪ್ಲೀಟ್ ಆದ ಪಡೆಯೋನು ಪಂಡ ಅಕ್ಲೆಗ್ ಮಣ್ಣು ಪರೀಕ್ಷೆ ಬುಕ್ಕ ನೀರು ಪರೀಕ್ಷೆ ಒಂಜಿ ಅಕ್ಲೆಗ್ ವರದಿ ಬೋರ್ಡ್ ಅಪ್ಪುಂಡು
1: ಇತ್ತೆ ಮಣ್ಣು ಪರೀಕ್ಷೆ ಒಟ್ಟುಗು ನೀರಿದ ಪರೀಕ್ಷೆ ಎಲ್ಲ ಮಲ್ಪಾರು ಅವು ನೀರಿದ ಪರೀಕ್ಷೆ ಎಂಚ
0: ನೀರಿದ ಪರೀಕ್ಷೆ ಇಲ್ಲ ಸರ್ ಎಂಕ್ಲ ಮುಲ್ಪ ಒಂಜಿ ಮೂಜಿ ಬೇತೆ ಬೇತೆ ಪ್ಯಾರಾಮೀಟರ್ದ ಒಂಜಿ ಪರೀಕ್ಷೆ ಮಂತೊಂದಿಲ್ಲ ಅವು ಬತ್ತದು ಪಿ ಹೆಚ್ ಪಂಡ ರಸಸಾರ ಬೊಕ್ಕ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಪಂಪ ಅವು ಲವಣಾಂಶ ಲವಣಾಂಶ ಏತು ಉಂಟು ಪಂಡದು ಬೊಕ್ಕ ಹಾರ್ಡ್ನೆಸ್ ಪಂಡ ನೀರು ಏತು ಗಡಸುತನ ಉಂಡ ಇಜ್ಜ ಅಂಚನ ಒಂಜಿ ಟೆಸ್ಟ್ ಮನ್ಪ ಮೂಜಿ ಪ್ಯಾರಾಮೀಟರ್ ಅಂದ ಪಂಡ ಕೃಷಿಗೆ ಸಂಬಂಧಪಟ್ಟದ್ದು ಮಾತ್ರ ಏತೆ ತೋಟಗಾರಿಕೆ ಡಾಕ್ಲೆ ಕೊಂಚಿ ಸಬ್ಸಿಡಿ ಕೊರಪೇರುತ್ತಲೆ ಅವೇಕ ಅವು ಮಸ್ತ್ ಹೆಲ್ಪ್ ಆಗುಂಡು
1: ಇತ್ತೆ ಈ ಮಣ್ಣು ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರು ಬೊಕ್ಕ ಈ ನೀರದ ಪರೀಕ್ಷೆಗೆ ಏತು ದಿನ ಗೆತ್ತನ್ವಾರು
0: ಮಣ್ಣು ಪರೀಕ್ಷೆಗೆ ಅಂಕ್ಲೆ ಒಂದು ರಡ್ಡು ಆತನ ಮೂಜಿ ದಿನ ಬೋರ್ಡ್ ಹಾಕೊಂಡು ಸರ್ ಕೆಲವೊಂದು ಸಾಲದಾದ ಹಾಕೊಂಡು ಪಂಡ ಆ ಮಣ್ಣದ ಮಾದರಿ ಕೊಣದ್ದು ಕೊರಪೇರದೆ ಅವು ಒಂಚೂರು ಚಂಡಿ ಇಪ್ಪುಂಡು ಪಂಡ ಬರ್ಸದ ಟೈಮ್ ಇಟ್ಟು ಒಂಚೂರು ಆತನ ಡಾಕ್ ತೋಟಕ್ಕೆ ನೀರು ಪಾಡೊಂದು ಇಪ್ಪಿರದಲ್ಲಿ ಅಂಚರ ಚಂಡಿ ಇಪ್ಪುಂಡು ಅವೇನಕ್ಲು ಉಲುಂಗದಿಜ್ಜ ಅಂಡ ಅಂಕ್ಲೆ ಒಂದು ದಿನ ದೀವೋಡ್ ಹಾಕೊಂಡು ಮುಲ್ಲು ಪಂಡ ನೆರಳಡೆ ಉಲುಂಗೋಡವು ಅಂಚದ ಇಪ್ಪನಾಗ ಚೂರು ಒಂದು ದಿನ ಹೆಚ್ಚಿಗೆ ತಾಗೊಂಡು ಅಂಚದಿ ಪುನಃ ಎಂಕ್ಲ ಒಂಜು ವೇಳೆ ಮಣ್ಣು ಉಲುಂಗದಿ ಇತ್ತಂಡ ಒಂಜಿ ಮಣ್ಣದ ಮಾದರಿ ಇರುತ್ತೆ ಐನೆಗೆ ಮುಟ್ಟಲ್ಲ ಎಂಕ್ಲ ರಡ್ಡು ರಡ್ಡು ದಿನ ಟೆಸ್ಟ್ ಮಾಡ್ತದ್ದು ಮೂಜಿನ ದಾನಿ ಅಕ್ಲಿಗೆ ವರದಿ ಕೊರಲಿ
1: ಇದೆ ಕೃಷಿಕೇರ್ಲ ಮಣ್ಣನ್ನು ನುಂಗವನಾಗ ದೊಂಬುಡು ನುಂಗ್ಯಾರ ಬಲ್ಲಿ ಇಂಚ ಖಾಲಿ ಪ್ರದೇಶ ನುಂಗವಡು ನೆರಳದ ಪ್ರದೇಶ
0: ಅಪ್ಪಂಡ ಡೈರೆಕ್ಟ್ ಸೂರ್ಯನ ಕಿರಣ ಮಣ್ಣಿಗೆ ತಾಗದ ಅನ್ನಾಗ ಕೆಲವೊಂದು ರಿಯಾಕ್ಷನ್ ಹಾಕೊಂಡು ಅವು ಆಯರಬಳ್ಳಿ ಪಂಡದ ಪಂಡದ ಮಣ್ಣದ ಮಣ್ಣಡಿ ಏತ ಪೋಷಕಾಂಶ ಉಂಟು ಕರೆಕ್ಟ್ ಗೊತ್ತಾವಡ ಸರಿಯಾದ ರೀತಿ ಗೊತ್ತಾವಡ ಪಂಡ ನಮ್ಮ ನೆರಳು ಉಂಗಾವಡ ಹಾಕೊಂಡು
1: ಇದೆ ಈ ಮಣ್ಣು ಪರೀಕ್ಷೆ ಬೊಕ್ಕ ನೀರದ ಪರೀಕ್ಷೆಗೆ ಏತ್ ಖರ್ಚಾಪುಂಡು ಐತ ಮಾಹಿತಿ ಕೊರ್ಪುನಂಡ
0: ಖರ್ಚು ಮಲ್ಲದಾಲ ಇದೆ ಸರ್ ಪಂಡ ಇರು ಮುಲ್ಪ ನಮಕ್ ಧರ್ಮಸ್ಥಳದ ಸಂಸ್ಥೆ ದಾದ ಮಲ್ತೇರ್ ಪಂಡ ಮಸ್ತ್ ಕಮ್ಮಿ ಚಾರ್ಜ್ ಮಾಡ್ತೇರು ಐಟ್ ಇರಗ ಒಂಜಿ ಮಣ್ಣದ ಪರೀಕ್ಷೆಗೆ ಇರಗ 59 ರೂಪಾಯಿ ಮಾತ್ರ ತಾಗೊಂಡು ಅವು ಕಡಿಮೆ ಕರ ವೆಚ್ಚ ಪಂಡದ್ದು ಒಂದು 213 ರೂಪಾಯಿ ಉಂಡು ಅಂಡ ಒಂಜಿ ಮಣ್ಣದ ಮಾದರಿಗೆ ಇರಗ 59 ರೂಪಾಯಿ ಮಾತ್ರ ಅವೇ ನೀರದ ಮಾದರಿಗೆ 59 ರೂಪಾಯಿ ಮಾತ್ರ ನಮಗೆ ಇಪ್ಪನ
1: ಬಾರು ಕಡಿಮೆ ನಮ್ಮ ಸುತ್ತಮುತ್ತದ ಕೃಷಿಕರಿಗೆ ಒಂದು ಅನುಕೂಲಕರವಾದಂಚಿನ ಒಂಜಿ ವ್ಯವಸ್ಥೆ ಇತ್ತೆ ನಮ್ಮ ಉಜಿರೆ SDM ಕಾಲೇಜ್ದು ಈ ಮಣ್ಣು ಪರೀಕ್ಷಾ ಕೇಂದ್ರ ಉಂಡು ಈ ಮಣ್ಣು ಪರೀಕ್ಷಾ ಕೇಂದ್ರಗೂ ಬರುಡಾಂಡ ಜನಕ್ಕೂ ಎಂಚ ಸಂಪರ್ಕ ಮಲ್ಪಡು ಬೊಕ್ಕ ಈ ಮಣ್ಣು ಪರೀಕ್ಷಾ ಕೇಂದ್ರದ ಒಂಜಿ ಪರಿಚಯ ಅನ್ಪಲ್ನೆ
0: ಈ ಮಣ್ಣು ಪರೀಕ್ಷಾ ಇಪ್ಪನ ಅಂಜಿದ್ನ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟು ಪದವಿ ಕಾಲೇಜ್ ಅವೇತ ಕ್ಯಾಂಪಸ್ದ ಉಲ ಏ ಇಪ್ಪನ ಅವೇತ ಅಲ್ಪ ಉಲಂಜಿ ಪೋಸ್ಟ್ ಆಫೀಸ್ ಉಂಟು ಅವೇತ ಪಕ್ಕಡೆ ಇಪ್ಪನ ಅಂಜಿನ ಎಂಕ್ಲೇನ ಇಡೆಗ ಅಲ್ಪ ಬತ್ತದ್ಲ ಆಗ್ಲ ಇತ್ತ ಬಗ್ಗೆ ಮಾಹಿತಿ ಪಡೆಯೋನು ಅಲ್ಲಿ ಇದ್ದಿಂದ ಎಂಕ್ಲೆಗ್ ಫೋನ್ ಮಾಡ್ತದ ಅದನ್ನು ಎಂಕ್ಲೆ ಆತರ ಒಪ್ಪಡ ಒಂಜಿ ಮಾಹಿತಿ ಪಡೆಯೋನು ಅಲ್ಲಿ
1: ಈ ನನ್ನ ಫೋನ್ ನಂಬರ್ ಅಲ್ಲಿ
0: 97 3104 0 8 8
1: ಕುಡುರ ಬಂದ್ಬಾರ
0: 97 3104 0 8 8
1: 97 3104 0 8 8 ಈ ಸಂಖ್ಯೆಗೆ ಫೋನ್ ಮಲ್ತಾರಂಡ ಇರು ಪಾತ್ರೆ ತಿಕ್ಕುವಾರು ಮಣ್ಣು ಪರೀಕ್ಷೆದ ಬಗ್ಗೆ ನೀರದ ಪರೀಕ್ಷೆದ ಬಗ್ಗೆ ಏಪ ಬರುಡು ದೆಪ್ಪನ ಹೆಂಚಿನ ವಿಧಾನ ವಾರಿತಿ ದೆಪ್ಪುಡು ಮನ್ಪುನ ಹೆಂಚಿನ ಮಾಹಿತಿನ ಇರು ಕೊರ್ಪಾರು
0: ಅಂದೆ
1: ಬೊಕ್ಕ ಐತೆ ಇರು ಮಣ್ಣು ಪರೀಕ್ಷೆ ಮಲ್ಪುನದ ಬಗ್ಗೆ ಪಂಡರು ಐಟಿತ್ತಿನ ಲಾಭದ ಬಗ್ಗೆ ಪಂಡರು ಬೊಕ್ಕ ಐತೆ ಸವಲತ್ತು ತಿಕ್ಕಿನ ಬಗ್ಗೆ ಪಂಡರು ಅಂಚನೆ ಮಣ್ಣದ ಒಂಜಿ ಆರೋಗ್ಯನ ಕಾಪಾಡುನಲ್ಲ ನಮ್ಮ ಮಾಮಲ್ಲ ಜವಾಬ್ದಾರಿ ಅವು ಕೃಷಿಕರಾವಡು ನಮ್ಮ ಜನಸಾಮಾನ್ಯರಾವಡು ಮಣ್ಣದ ಬಗ್ಗೆ ಎಲ್ಲ ಒಂಜಿ ಕಾಳಜಿ ನಮ್ಮ ವಹಿಸೋಡಾಪುಂಡು ಇತ್ತೆ ನಮ್ಮ ಜನಸಮುದಾಯ ವಾರೀತಿದ ಒಂಜಿ ಮಣ್ಣನ್ನತ ಆರೋಗ್ಯನ ಕಾಪಾಡೋರಗೋಸ್ಕರ ವಾರೀತಿ ಕಾಳಜಿ ದಿತ್ತ ನೋಡು ನೆನಪರ್
0: ಕೃಷಿಕೇರ್ನ ಬಗ್ಗೆ ಪನ್ವಾಡ ಸರ್ ಅಕ್ಲೆ ಕೆಲವರು ದಾದ ಮನ್ಪೇರ್ ಪಂಡ ಒಂಜೇ ರೀತಿಯ ಕೃಷಿನ ಮಂತೊಂದು ಪೇರ್ ಅಕ್ಲೆ ಕೃಷಿ ವಿಷಯ ಕೃಷಿನ ಬದಲಾವಣೆ ಮಂತೊಂದಿತ್ತಿರ್ನಂಡ ಎಡ್ಡೆ ಇತ್ತೆ ಉದಾಹರಣೆಗೆ ಏಕದಳ ತ ಒಂಜಿ ಕೃಷಿ ಮನ್ ಪೇರ್ ಮಕ್ಕಳ ಬದಲಾವಣೆ ಮಂತದ ದ್ವಿದಳ ಕೃಷಿನ್ ಮನ್ ತೆರಂಡ ಒಂಜಿ ಸರ್ತಿ ಐಟ ಒಂಚೂರು ಫಲವತ್ತತೆ ಜಾಸ್ತಿ ಆಗುಂಡು ಬೊಕ್ಕ ಒಂಜಿ ಅವಶ್ಯಕತೆಗೆ ಬೋಡಪ್ ನೀರ್ತು ಜಾಸ್ತಿ ಹಾಕಲು ರಾಸಾಯನಿಕ ಗೊಬ್ಬರ ಬಳಕೆ ಮನ್ ಪೇರ್ತಿಲ್ಲ ಕೆಲವೇರು ಐಟ ತರಲ್ಲ ಒಂಚೂರು ಮಣ್ಣದ ಆರೋಗ್ಯ ಹಾಳಾಕುಂಡು ಅವೇನ್ ಆಪನತ್ ಕಮ್ಮಿ ಮನ್ ತೆರಂಡ ಎಡ್ಡೆ ಬೊಕ್ಕ ಕೀಟನಾಶಕ ಪಾಡ್ನಾಗಲ್ಲ ಅಗತ್ಯರದ ಜಾಸ್ತಿ ಬಳಕೆ ಮನ್ ಒಂಚೂರು ಕಮ್ಮಿ ಮನ್ ಪೋಡಾಕುಂಡು ಅಂಚ ಬೊಕ್ಕ ಕೆಲವೇರು ಕೃಷಿಕರದ ಅದ ಮನ್ ಪೇರ್ ಪಂಡ ನೀರು ಬೋಡನಾತ ಉಂಡು ಬಂಡದು ನೀರು ಅಗತ್ಯರದ ಜಾಸ್ತಿ ಪಾಡುವೇರು ಅವೇನ್ ಆಪನತ್ ಕಮ್ಮಿ ಮನ್ ಪೋಡ ನೀರು ಈ ಹನಿ ನೀರಾವರಿ ಪದ್ಧತಿ ಬಳಕೆ ಮಾಡ್ತಿರ್ನಾ ಅವೇಟು ನೀರೆಲ್ಲ ಉಳಿತಾಯ ಹಾಕೊಂಡು ಬೊಕ್ಕ ಆ ಒಂಜಿ ಕೃಷಿ ಬೆಳೆವಣಿನ ಒಂಜಿ ಬೆಳೆದಾದೊಂಡು ಅವಿಕ್ಲ ಒಂಜಿ ಎಡ್ಡೆ ಬೊಕ್ಕ ಎಡ್ಡೆ ಇಳುವರಿ ಎಲ್ಲ ತಿಕ್ಕೊಂಡು ನೀರು ಜಾಸ್ತಿ ಪಾಡ ಜಾಸ್ತಿ ಇಳುವರಿ ತಿಕ್ಕೊಂಡು ಅನ್ಕೊಂಡು ಒಂಜಿ ಅವು ತಪ್ಪು ಕಲ್ಪನೆ
1: ಅಂಚಿದ ಹತ್ರ ಜನಕುಲ್ಲ ಈ ನಮ್ಮ ಮಣ್ಣದ ಆರೋಗ್ಯ ಎಲ್ಲ ಕಾಪಾಡೋಡು ಬೊಕ್ಕ ನೀರದ ಆರೋಗ್ಯ ಎಲ್ಲ ಕಾಪಾಡೋಡು ಆಯ್ತ ಒಟ್ಟಿಗೂ ನಮ್ಮ ಆರೋಗ್ಯ ಎಲ್ಲ ಎಡ್ಡೆ ಬೋಡು ಪನ್ಪಿನ ಒಂಜಿ ಪಾತೆರ ಬಾರಿ ಪೊರ್ಲುಡು ಮಣ್ಣು ಪರೀಕ್ಷೆ ಮಲ್ಪನ ಬಗೆಟ್ ಬೊಕ್ಕ ನೀರದ ಪರೀಕ್ಷೆ ಮಲ್ಪನ ಬಗೆಟ್ ಸುಮಾರು ಮಾಹಿತಿಲೇನು ನಮ್ಮ ರೇಡಿಯೋ ನಿನಾದದ ಕೆಳುಗೆರೆಗೆ ತೆರಿಪಾಯರು ಎಂಕ್ಲ ರೇಡಿಯೋ ನಿನಾದದ ಪರವಾದ ಬೊಕ್ಕ ನಮ್ಮ ಕೆಳುಗೆರನ ಪರವಾದ ಇರಿಗೆ ಉಡಲ್ ದಿಂಜಿನ ಸೊಲ್ಮೇಲು
0: ಸೊಲ್ಮೇಲು ಸರ್
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕೆಳುಗೆರೆ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಶ್ರಯದಲ್ಲಿ ನಿರ್ಮಾಣಗೊಂಡಿರುವ ಸಿರಿ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇದರ ಉದ್ಘಾಟನಾ ಕಾರ್ಯಕ್ರಮವು ಭಾನುವಾರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆದಿತ್ತು. ಈ ಕಾರ್ಯಕ್ರಮದ ಆಯ್ದ ಭಾಗಗಳನ್ನು ಈಗ ಕೇಳೋಣ.
2: ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ. ಪೂಜ್ಯ ಹೆಗ್ಗಡೆಯವರು 1968ರಲ್ಲಿ ಧರ್ಮಾಧಿಕಾರಿಯಾಗಿ ಪಟ್ಟಕ್ಕೆ ಬಂದ ನಂತರ ನೂರಾರು ಸಂಸ್ಥೆಗಳನ್ನು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. 1940ರಲ್ಲಿ ದಿವಂಗತ ಮಂಜಯ್ಯ ಹೆಗ್ಗಡೆಯವರು ಶ್ರೀ ಸಿದ್ಧವನ ಗುರುಕುಲ ಎಂಬ ಶಿಕ್ಷಣದ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. 1966ರಲ್ಲಿ ದಿವಂಗತ ಶ್ರೀ ಡಿ ರತ್ನವರ್ಮ ಹೆಗ್ಗಡೆಯವರು ಅದೇ ಸಿದ್ಧವನ ಗುರುಕುಲದಲ್ಲಿ SDM ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. 1972ರಲ್ಲಿ ಸಾಮೂಹಿಕ ವಿವಾಹ ಎಂಬುದು ಕ್ಷೇತ್ರದ ವತಿಯಿಂದ ಪ್ರಾರಂಭ ಆಗ್ತದೆ. ಭಗವಂತನ ಸೇವಾರೂಪವಾಗಿ ಪುರಾಣ ವಾಚನ ಪ್ರವಚನ ಕೂಡ ಅದೇ ವರ್ಷ ಪ್ರಾರಂಭ ಆಗತ್ತೆ. ಪೂಜ್ಯ ಹೆಗ್ಗಡೆಯವರು ಮಾತೃಶ್ರೀ ಹೇಮಾವತಿ ಅಮ್ಮನವರ ಪಾಣಿಗ್ರಹಣ ಮಾಡಿದ್ದು ಕೂಡ ಅದೇ ವರ್ಷ. 1982ರಲ್ಲಿ ಗ್ರಾಮೀಣ ಭಾಗದ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದಂತಹ SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ಪೂಜ್ಯರು ಪ್ರಾರಂಭ ಮಾಡ್ತಾರೆ. ಜೀರ್ಣವಾದಂತಹ ದೇವಾಲಯಗಳನ್ನು ಅದೇ ಮಾದರಿಯಲ್ಲಿ ಪುನರ್ ನಿರ್ಮಾಣ ಮಾಡುವಂತಹ ಧರ್ಮೋತ್ಥಾನ ಟ್ರಸ್ಟ್ ಅನ್ನು 1991ರಲ್ಲಿ ಪ್ರಾರಂಭ ಮಾಡ್ತಾರೆ. 1993ರಲ್ಲಿ ವಿದ್ಯಾರ್ಥಿಗಳಲ್ಲಿ ನೈತಿಕ ಮಟ್ಟವನ್ನು ಏರಿಸುವ ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ನೈತಿಕ ಶಿಕ್ಷಣ ಯೋಜನೆಯನ್ನ ಪ್ರಾರಂಭ ಮಾಡ್ತಾರೆ ಪೂಜ್ಯರು. ದಕ್ಷಿಣ ಕನ್ನಡದಲ್ಲಿ ಭಜನೆ ಎಂಬುದು ಪ್ರತಿ ಊರು ಊರಿನಲ್ಲಿ ಮನೆಗಳಲ್ಲಿ ನಡೀತದೆ. ಆದರೆ ಈ ಭಜನೆಗಳಿಗೆ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ 2002ನೇ ಇಸ್ವಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ಮೊದಲನೆಯ ಭಜನಾ ಕಮ್ಮಟ ಆಯ್ದ ತಂಡಗಳನ್ನು ಇಲ್ಲಿ ಕರೆಸಿ ಅವರಿಗೆ ಭಜನೆಯನ್ನು ಕಲಿಸಿಕೊಟ್ಟು ಈ ಮಾದರಿಯಲ್ಲಿ ಭಜನೆಯನ್ನು ಹಾಡಬೇಕು ಅಂತೇಳಿ ಇವತ್ತು ಅದೇ ಮಾದರಿ ಎಲ್ಲ ಕಡೆಗಳಲ್ಲಿ ಎಲ್ಲರೂ ಅನುಸರಿಸ್ತಾ ಇದ್ದಾರೆ. ಅಂತಹ ಭಜನಾ ಕಮ್ಮಟವನ್ನು 2002ರಲ್ಲಿ ಪ್ರಾರಂಭ ಮಾಡ್ತಾರೆ. 1993ರಲ್ಲಿ SDM ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಆಗ್ತದೆ. 1994ರಲ್ಲಿ ಉಡುಪಿಯಲ್ಲಿ SDM ಆಯುರ್ವೇದ ಕಾಲೇಜ್ ಪ್ರಾರಂಭ ಆಗತ್ತೆ. 1999ರಲ್ಲಿ ಹಾಸನದ ಆಯುರ್ವೇದ ಕಾಲೇಜ್ ಪ್ರಾರಂಭ ಮಾಡ್ತಾರೆ. 2000ನೇ ಇಸ್ವಿಯಲ್ಲಿ ಹುಬ್ಬಳ್ಳಿಯ JSS ಕಾನೂನು ಕಾಲೇಜನ್ನು ಪ್ರಾರಂಭ ಮಾಡಿದರು. 2006ರಲ್ಲಿ ಉಜಿರೆಯ SDM ಇಂಜಿನಿಯರಿಂಗ್ ಕಾಲೇಜ್ ಸಂಸ್ಥಾಪನೆ ಮಾಡಿದ ನಂತರ 2000ರಲ್ಲಿ ಮಂಗಳೂರಿನಲ್ಲಿ SDM ಆಯುರ್ವೇದಿಕ್ ಹಾಸ್ಪಿಟಲ್ ಅನ್ನು ಪ್ರಾರಂಭ ಮಾಡಿದರು. 2013ರಲ್ಲಿ ಬೆಂಗಳೂರಿನಲ್ಲಿ ಆಯುರ್ವೇದ ಹಾಸ್ಪಿಟಲ್ ಅನ್ನು ಪ್ರಾರಂಭ ಮಾಡಿದರು. ನಮ್ಮ ತಾಲೂಕಿನ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಮೌಲಿಕವಾದಂತಹ ಆರೋಗ್ಯ ಸೇವೆ ಸಿಗಬೇಕು ಅಂತ 2013ರಲ್ಲಿ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆಯನ್ನು ಪ್ರಾರಂಭ ಮಾಡಿದರು. ಹೀಗೆ ಅನೇಕ ಸಂಸ್ಥೆಗಳನ್ನು ಪೂಜ್ಯರು ಪ್ರಾರಂಭ ಮಾಡಿದರು. ಆಗಲೇ ನಾನು ಹೇಳಿದ ಹಾಗೆ ಜ್ಞಾನ ವಿಕಾಸ ಎಂಬಂತಹ ಸಂಘಟನೆಯ ಮುಖಾಂತರ ಅದರ ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ ಹಳ್ಳಿಗಳಲ್ಲಿ ಇರುವಂತಹ ಎಲ್ಲ ಮಹಿಳಾ ಸದಸ್ಯರಿಗೆ ನಿರಂತರವಾದ ಮಾಹಿತಿಯನ್ನು ಒದಗಿಸುವಂತಹ ಜ್ಞಾನ ವಿಕಾಸ ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಮಾಡಿ ಅದರ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಹಳ್ಳಿಗಳಲ್ಲಿ ಮಹಿಳೆಯರಲ್ಲಿ ಪರಿವರ್ತನೆ ಆಗಿರುವಂತಹದ್ದನ್ನು, ಕುಟುಂಬದಲ್ಲಿ ಪರಿವರ್ತನೆ ಆಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಆಗಮಿಸಿದ್ದಾರೆ. ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ, ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.

0: Now I request Sri K. N. Janardhan, Managing Director of Siri Gramodyoga Samsthe, to deliver the welcome address.
1: Women's power is the national power. When a woman's hands are empowered, the family becomes stronger. When families become stronger, society grows stronger. And when society grows stronger, the nation prospects. Yatra naryastu pujyante ramante tatra devata. Elli mahilayarige gaurava, elli mahilayarige avakasha, elli mahilayarige atmagaurava doreyutadeyo, alli devatvave nelesiruttade endu Bharatada shashvata samskruti ಇಂದು ಸಾರ್ಥಕವಾಗುತ್ತಿರುವ ಐತಿಹಾಸಿಕ ಕ್ಷಣಕ್ಕೆ ನಾವು ಸಾಕ್ಷಿಯಾಗುತ್ತಿದ್ದೇವೆ. ಅದು ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮಾತೋಶ್ರೀ ಅಮ್ಮನವರ ಸಮ್ಮುಖದಲ್ಲಿ. SKDRDP, ರೂಟ್ ಸೆಟಿ, ಸಿರಿ ಅಂತಹ ದೀರ್ಘದೃಷ್ಟಿ ಇರತಕ್ಕಂತಹ ಯೋಜನೆಗಳನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಸಾಮಾಜಿಕ ಸೇವೆಗೆ ನೀಡಿ ಅದಕ್ಕೆ ಒಂದು ಹೊಸ ಆಯಾಮ, ಹೊಸ ಅರ್ಥವನ್ನು ನೀಡಿದ್ದೀರಿ. ನಿಮ್ಮ ದೂರದೃಷ್ಟಿ, ಕರುಣೆ, ನಿರಂತರ ಪರಿಶ್ರಮದಿಂದ ಇವತ್ತು ಲಕ್ಷಾಂತರ ಕುಟುಂಬಗಳು ಸ್ವಾವಲಂಬಿ ಬದುಕಿನತ್ತ ಸಾಗಿದೆ. ಪೂಜ್ಯ ಕಾವಂದರೆ, ಈ ಪವಿತ್ರ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ಅವಕಾಶ ದೊರಕಿದೆ. ಇದು ನನ್ನ ಭಾಗ್ಯ ಎಂದು ಭಾವಿಸುತ್ತೇನೆ. 2007 ರೂಟ್ ಸಟ್ಟಿಯಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಿಮ್ಮ ಮಾರ್ಗದರ್ಶನದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತ್ತು. ಆ ದಿನದಿಂದ ಗ್ರಾಮೀಣ ಪರಿವರ್ತನೆ, ಉದ್ಯಮಶೀಲತೆ ಅಭಿವೃದ್ಧಿ ಬಗ್ಗೆ, ರಾಷ್ಟ್ರ ನಿರ್ಮಾಣದ ಬಗ್ಗೆ ಇರುವ ನಿಮ್ಮ ಅಪಾರ ಬದ್ಧತೆಯನ್ನು ನಾನು ಹತ್ತಿರದಿಂದ ನೋಡಿರುವ ಕೆಲವೇ ಒಂದು ಭಾಗ್ಯ ಅಂತರಲ್ಲಿ ನಾನೊಬ್ಬ. ನಿಮ್ಮ ಪ್ರೇರಣಾದಾಯಕ ನಾಯಕತ್ವದಲ್ಲಿ ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ರೂಟ್ ಸೆಟ್ಟಿಯನ್ನು ದೇಶವ್ಯಾಪಿ ಚಳವಳಿಯಾಗಿ ಬೆಳೆಸಿದೆ. ದೇಶದಾದ್ಯಂತ ಇಂದು 631 ರೂಟ್ ಸೆಟ್ಟಿ ಹೆಸರಿನ ಆರ್ಸೆಟ್ಟಿಗಳು ಕಾರ್ಯನಿರ್ವಹಿಸಿತು. ಇವತ್ತು ಪ್ರತಿ ವರ್ಷ 600,000 ಹೆಚ್ಚು ನಿರುದ್ಯೋಗ ಯುವಕ ಯುವತಿಯರಿಗೆ ತರಬೇತಿ ನೀಡುತ್ತಾ ಒಂದು ಸ್ವಉದ್ಯೋಗದಲ್ಲಿ ಕ್ರಾಂತಿಯನ್ನೇ ಮಾಡಿದೆ. ಇಲ್ಲಿ ಉಜಿರೆಯಲ್ಲಿ ಹುಟ್ಟಿದಂತಹ ರೂಟ್ ಸೆಟ್ ಇವತ್ತು ರಾಷ್ಟ್ರದಾದ್ಯಂತ ತನ್ನ ಛಾಪನ್ನು ಮೂಡಿಸಿದೆ ಅಂತ ಹೇಳಿದ್ರೆ ಅದು ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಮಾರ್ಗದರ್ಶನ ಮತ್ತು ದೂರದೃಷ್ಟಿತ್ವಕ್ಕೆ ಕಾರಣ ಆಗಿದೆ. ಮಾನ್ಯ ರಾಜನಾಥ್ ಸಿಂಗ್ ರವರಿಂದ 2017 ರಾಷ್ಟ್ರೀಯ ಉದ್ಯಮಶೀಲತಾ ಪ್ರಶಸ್ತಿಯನ್ನು ಕೂಡ ನಿಮಗೆ ಕೊಟ್ಟು ಗೌರವಿಸಲಾಗಿದೆ. ಇದು ದೇಶದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಬ್ಯಾಂಕ್ ಸೇವೆಯಿಂದ ನಿವೃತ್ತನಾದ ಮೇಲೆ ಸಿರಿಯ ಜವಾಬ್ದಾರಿಯನ್ನು ತಮಗೆ ನೀಡಿದ್ರಿ. ಇಂದು ನಿಮ್ಮ ಆಶೀರ್ವಾದದೊಂದಿಗೆ ಇವತ್ತು ಸಿರಿ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಎಂಬ ಏನು ನಿಮ್ಮ ಕನಸಿತ್ತು, ಅಮ್ಮನವರ ಕನಸಿತ್ತು, ಆ ಕನಸು ನನಸಾಗಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಮಾನ್ಯ ಸಂಸದರಾಗಿ ಆಯ್ಕೆಯಾದಾಗ ನಿಮ್ಮ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವ ಅವಕಾಶವನ್ನು ಕೂಡ ತೋರಿಸಿ ನನ್ನ ಮೇಲೆ ನೀವು ತೋರಿದ ಪ್ರೀತಿ, ವಿಶ್ವಾಸ, ಆಶೀರ್ವಾದಗಳಿಗೆ ನಾನು ಸದಾ ಋಣಿಯಾಗಿರುತ್ತೇನೆ. ಪೂಜ್ಯ ಅಮ್ಮನವರೇ, ಸಿರಿ ಕುಟುಂಬ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಅದರಲ್ಲಿ ತಮ್ಮ ಕಾಳಜಿ, ಮಾತೃ ಹೃದಯ ಹಾಗೂ ಸಿರಿಯಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕೋದರಲ್ಲಿ ಪೂಜ್ಯರ ಜೊತೆಗೆ ಕೈ ಜೋಡಿಸಿ ಅದು ಒಂದು ನಿಮ್ಮ ಹೃದಯಕ್ಕೆ ಹತ್ತಿರವಾದಂತಹ ಒಂದು ಸಂಸ್ಥೆಯಾಗಿ ಬೆಳೆಸಿ ಅದಕ್ಕೆ ಬೇಕಾದಂತಹ ಎಲ್ಲ ಪೋಷಣೆಗಳನ್ನು ಮಾಡ್ತಾ ನಮಗೆ ಸದಾ ಮಾರ್ಗದರ್ಶನ ಮಾಡ್ತಾ ನಮ್ಮ ಎಲ್ಲ ಕೆಲಸಗಳ ಬೆನ್ನೆಲುಬಾಗಿ ನಿಂತಿರತಕ್ಕಂತಹ ಮಾತೋಶ್ರೀ ಅಮ್ಮನವರು ವಾತ್ಸಲ್ಯದಂತಹ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಇಡೀ ರಾಜ್ಯಕ್ಕೆ ಪರಿಚಯಿಸಿ ಆ ಪರಿಚಯದ ಮೂಲಕ ಯಾರು ಬಹಳ ದೀನ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಒಂದು ಹಸ್ತವನ್ನು ಕೈಚಾಚ್ತಾ ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂತಹ ಮಾತೃಹೃದಯ ಅಮ್ಮನವರು ಇವತ್ತು ನಮ್ಮ ಜೊತೆ ಇದ್ದು ನಮಗೆಲ್ಲ ಆಶೀರ್ವಾದ ಮಾಡಲಿದ್ದಾರೆ. ಅಮ್ಮ, ಈ ಸಿರಿಯನ್ನ ಮಾತೃಶ್ರೀ ಅಂತ ಕರೆದಿರುವುದು ಪೂಜ್ಯ ವೀರೇಂದ್ರ ಹೆಗ್ಡೆಯವರ ದೂರದೃಷ್ಟಿತ್ವಕ್ಕೆ ಒಂದು ಕೈಗನ್ನಡಿಯಾಗಿದೆ.
0: ನೌ ಐ ಹಂಬ್ಲಿ ರಿಕ್ವೆಸ್ಟ್ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಜಿ ಟು ಕೈಂಡ್ಲಿ ಬ್ಲೆಸ್ ಅಸ್.
2: ಇನಾಗ್ರೇಷನ್ ಆಫ್ ಶ್ರೀ ಮಂಜುಶ್ರೀ ಮಂಜ್ ಇಂಡಸ್ಟ್ರಿಯಲ್ ಪಾರ್ಕ್ ಇಸ್ ನಾಟ್ ಮಿಯರ್ಲಿ ದಿ ಓಪನಿಂಗ್ ಆಫ್ ಎ ಬಿಲ್ಡಿಂಗ್, ಇಟ್ ಈಸ್ ದಿ ರಿಯಲೈಸೇಷನ್ ಆಫ್ ಎ ಡ್ರೀಮ್ ಬಿಲ್ಟ್ ಆನ್ ಕಂಪ್ಯಾಷನ್, ಕಮಿಟ್ಮೆಂಟ್ ಅಂಡ್ ಕಾನ್ಫಿಡೆನ್ಸ್ ಇನ್ ದಿ ಸ್ಟ್ರೆಂತ್ ಆಫ್ ಆರ್ಡಿನರಿ ಪೀಪಲ್, ಸ್ಪೆಷಲಿ ವುಮೆನ್. This dream has become a reality today with the gracious presence of our Honorable Vice President of India, Shri C.P. Radhakrishnan ji. Words are inadequate to express our gratitude to him. Our Honorable Vice President was born in Tirupur in Tamil Nadu, which we call as the T-shirt city or banyan manufacturing center. He began his political journey at the age of 16. He later became the two-time member of the parliament from Coimbatore. He was the governor of Jharkhand and he was sworn in as the governor of Maharashtra. Also held the additional responsibilities of Governor Telangana and Lieutenant Governor of Puducherry. Perhaps he is one of the few persons who held the position of Governor for the two states and Union Territory at the same time. Sir, with your kind permission, I shall continue in Kannada so that the thoughts and message we share today may reach the hearts of rural brothers in here. Nanu avara upagita padadu kannadadalli kelu maatagadanna helu ichisutane avara dehika kshamadan tuma mechutane sada churukagi ಉತ್ಸಾಹದಿಂದ ಕಾರ್ಯನಿರ್ವಹಿಸಿ ನಾನು ದೆಹಲಿಯಲ್ಲಿ ಗಮನಿಸಿದ್ದೇನೆ. ಅವರ ಆರೋಗ್ಯ ಮತ್ತು ಫಿಟ್ನೆಸ್ ರಾಜಸಂದರೆ ಅವರ ಕ್ರೀಡೆಗಳೊಂದಿಗೆ ಸದಾ ನಂಟು. ಕಾಲೇಜ್ ದಿನಗಳಲ್ಲಿ ಅವರು ಟೇಬಲ್ ಟೆನಿಸ್ ಚಾಂಪಿಯನ್ ಆಗಿದ್ದರು. ಇಂದಿಗೂ ದೀರ್ಘ ದೂರದ ಓಟ, ಕ್ರಿಕೆಟ್ ಮತ್ತು ವಾಲಿಬಾಲ್ಗಳಲ್ಲಿ ಆಟಗಳಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ರಾಧಾಕೃಷ್ಣನ್ಜಿ ಅವರು ವಿಶ್ವದ ಅನೇಕ ದೇಶಗಳಿಗೆ ಭೇಟಿ ನೀಡಿದ್ದಾರೆ. ಯುರೋಪ್, ಏಷ್ಯಾ, ಮಧ್ಯಪ್ರಾಚ್ಯ, ಆಫ್ರಿಕಾ ಮತ್ತು ಉತ್ತರ ಅಮೆರಿಕದ 20 ದೇಶಗಳನ್ನು ಹೆಚ್ಚು ದೇಶಗಳನ್ನು ಸಂದರ್ಶಿಸಿದ್ದಾರೆ. ಸರ್, ಯುವರ್ ಪ್ರೆಸೆನ್ಸ್ ಫಿಲ್ಸ್ ಅಸ್ ವಿತ್ ಪ್ರೈಡ್ ಅಂಡ್ ಜಾಯ್ ಆ್ಯಂಡ್ ಇನ್ಸ್ಪೈರ್ಸ್ ಅಸ್ ಟು ವರ್ಕ್ ಹಾರ್ಡರ್ ಆ್ಯಂಡ್ ಬಿಗರ್ ದೆನ್ ಬಿಗರ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಸೊಸೈಟಿ. ದ ಡೀಪ್ಲಿ ಆನರ್ಡ್ ಬೈ ಯರ್ ವಿಸಿಟ್. ಥ್ಯಾಂಕ್ ಯು ಸರ್. ಈ ಸ್ಮರಣೀಯ ಸಂದರ್ಭದಲ್ಲಿ ಕರ್ನಾಟಕದ ಮಾನ್ಯ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಜಿಯವರಿಗೂ ಸಹ ಸಾನ್ನಿಧ್ಯ ನಮಗೆ ದೊರೆತಿರುವ ಭಾಗ್ಯ. ಅವರು ಸಮಾಜದ ಹಿಂದುಳಿದ ವರ್ಗಗಳ ವಿಶೇಷವಾಗಿ ಮಹಿಳೆಯರ ಕಲ್ಯಾಣಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಅವರು ಸದಾ ನಮ್ಮೆಲ್ಲರ ಬೆಂಬಲ ಆಧಾರ ಸ್ತಂಭ ಆಗಿದ್ದಾರೆ. ಅವರ ಗೌರವಪೂರ್ಣ ಸಾನ್ನಿಧಿ ಕಾರ್ಯಕ್ಕೆ ಗೌರವದಿದೆ. ಐ ಎಕ್ಸ್ಪ್ರೆಸ್ ಮೈ ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್ ಟು ಯು ಸರ್. ಇಂದು ನನ್ನ ಮನಸ್ಸು ದಶಕಗಳ ಹಿಂದೆ ಹೋಗುತ್ತದೆ. ಗ್ರಾಮಾಭಿವೃದ್ಧಿ ಯೋಜನೆ ಆರಂಭದ ದಿನ ನಾನು ಮತ್ತು ನನ್ನ ಶ್ರೀಮತಿಯವರು ಹಳ್ಳಿ ಹಳ್ಳಿಯ ಕೆಲವು ಮನೆಗಳಿಗೆ ಭೇಟಿ ನೀಡಿದ್ದೆವು. ಆ ಸಂದರ್ಭದಲ್ಲಿ ಕಂಡ ಸತ್ಯ ಏನು ಅಂತಂದರೆ ಪರಿಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಸರಿ ಇರಲಿಲ್ಲ. ಸ್ವಂತ ಜಮೀನು ಇದ್ದರೂ ಹೊರಗೆ ಹೋಗಿ ದುಡಿಯುವ ಕಾರಣವಿತ್ತು. ಯಾಕೆಂದರೆ ಎಲ್ಲ ಜವಾಬ್ದಾರಿ ಹೆಂಗಸರ ಮೇಲಿತ್ತು. ಗಂಡಂದಿರಿಗೆ ಕೆಲವರು ಮಕ್ಕಳಿಗೆ ಕುಡಿಯುವ ಅಭ್ಯಾಸ ಇತ್ತು. ನಮ್ಮ ಆರೋಗ್ಯ ಕನಸು ಎಲ್ಲ ಬಿಟ್ಟು ಮನೆ ಮಕ್ಕಳಿಗಾಗಿ ದುಡಿಯುವ ಮಹಿಳೆಯರು ಏನಾದರೂ ಮಾಡಲೇಬೇಕು ಅಂತೇಳಿ ಶ್ರಮ ಪಡ್ತಾ ಇದ್ರು. ಆಗ ನಮಗೆ ಕಂಡದ ಈಗ ಏನಾದರೂ ಕೃಷಿಗೆ ಸಹಾಯ ಮಾಡಬೇಕು. ಹಾಗೆ ದೀರ್ಘಾವಧಿ ಕೃಷಿ ಮತ್ತು ಅಲ್ಪಾವಧಿ ಕೃಷಿ ಅಂತ ಎರಡು ಕೃಷಿಯನ್ನು ಮಾಡಿದೆವು. ಅಂದರೆ ದೀರ್ಘಾವಧಿ ಕೃಷಿಯಲ್ಲಿ ತೆಂಗು, ರಬ್ಬರ್, ಅಡಿಕೆ ಮುಂತಾದ ಗಿಡಗಳನ್ನು ಕೊಟ್ಟು ಅಲ್ಪಾವಧಿ ಕೃಷಿಯಲ್ಲಿ ಹಾಲು, ಹೈನುಗಾರಿಕೆ ಮತ್ತು ಹೂವು ಮತ್ತು ಜೊತೆಗೆ ಕೆಲವಾರು ತರಕಾರಿಗಳನ್ನು ಬೆಳೆಯುವಂಥ ಕಾರ್ಯಕ್ರಮ ಅಲ್ಪಾವಧಿ ಕೃಷಿಯಲ್ಲಿ ಕೊಟ್ಟೆವು. ಈ ನಿಧಾನಕ್ಕೆ ಸ್ವಲ್ಪ ಸುಧಾರಣೆ ಆದ ಅವಕಾಶಕ್ಕಾಗಿ ಬೇರೆ ಹಳ್ಳಿಗಳಿಗೆ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವಂಥ ಅನಿವಾರ್ಯತೆ ಹೆಚ್ಚಾಯಿತು. ಇದನ್ನು ಕಂಡು ನಾವು ಹಳ್ಳಿಗಳಲ್ಲಿ ಹೊಲಿಗೆ ಮತ್ತು ಜ್ಯೂಸ್, ಅಗರಬತ್ತಿ, ತಿಂಡಿ, ಕೆಮಿಕಲ್ಸ್ ಮುಂತಾದ ವಸ್ತುಗಳನ್ನು ತಯಾರಿಸುವಂಥ ಘಟಕಗಳನ್ನು ಪ್ರಾರಂಭಿಸಿದ್ದೆವು. ಈ ಪ್ರಾರಂಭದಾಗಿ ವಿವಿಧ ಗ್ರಾಮಗಳಲ್ಲಿ ನಿರ್ವಹಣೆ ಮಾಡುವುದು ಕಷ್ಟ ಅಂತಿಲ್ಲ. ಅದಕ್ಕಾಗಿ 2004 ಸಿರಿ ಸ್ಥಾಪನೆಯಾಯಿತು. ಸೆಕ್ಷನ್ 8 ನಾನ್ ಪ್ರಾಫಿಟ್ ಸಂಸ್ಥೆ ಅಂದರೆ ಲಾಭರಹಿತ ಸಂಸ್ಥೆಯಾಗಿ ಬೆಳೆಯಿತು. ದೊಡ್ಡ ಮಾರುಕಟ್ಟೆ ದೊರೆಯಿತು. ಈಗ ಸಬಲೀಕರಣ ಚಳವಳಿಯಾಗಿ ಬೆಳೆದಿದೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಹೊಸ ಅಧ್ಯಾಯ. ಮಾತೃಶ್ರೀ ಅಂದರೆ ತಾಯಿತನ, ತಾಯಿ ತ್ಯಾಗ ಮತ್ತು ಕರುಣೆ ಸಲ್ಲಿಸೋಗೋರು. ಇದು ಇಲ್ಲಿ ಕೆಲಸ ಮಾಡೋ ಬರೀ ಕಾರ್ಮಿಕರಲ್ಲ, ಇವರು ಸೃಷ್ಟಿಕರ್ತೆಯವರು, ದೇಶದ ಶಕ್ತಿ. ಅದಕ್ಕಾಗಿ ಈ ಹೆಸರು ಆತ್ಮನಿರ್ಭರ್ ಭಾರತ ಈ ಕನಸು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ 2 ಸಾಕಾರ ಆಗಿದೆ. 7 ಭವ್ಯ ಸಿರಿಯ ಕಟ್ಟಡ ನಮ್ಮ ಕನಸು ನನಸಾಗಿದೆ. ಅದರಲ್ಲಿ ಸುಮಾರು 3,000 ಮಹಿಳೆಯರು ಒಟ್ಟಿಗೆ ದುಡಿಯುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲಿ ಜ್ಯೂಸ್, ಬ್ಲೀಚಿಂಗ್ ಪೌಡರ್, ಅಗರಬತ್ತಿ, ತಿಂಡಿ, ಉಪ್ಪಿನಕಾಯಿ, ಖಾರದ ತಯಾರಿಕೆ, ಮಹಿಳೆಯರಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುವುದು ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಅವರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆ ಅಂದರೆ ಕೇವಲ ಒಂದು ಮನೆಯ ಸದಸ್ಯ ಅಲ್ಲ, ಸಮಾಜವನ್ನು ಉಳಿಸುವ ಶಕ್ತಿ. ಮಾತೃಶ್ರೀ ಅಂದರೆ ತಾಯಿತನ, ತ್ಯಾಗ, ಶಕ್ತಿ ಮತ್ತು ಕರುಣೆಗೆ ನಾವು ಸಲ್ಲಿಸುವಂಥ ಗೌರವ. ಈ ಕೈಗಾರಿಕೆ ಪಾರ್ಕ್ಗೆ ಬರುವಂಥ ಪ್ರತಿಭಾ ಮಹಿಳೆಯರು ಕಾರ್ಮಿಕರಲ್ಲ, ಒಬ್ಬಳು ಸೃಷ್ಟಿಕರ್ತೆ, ಪೋಷಕರು ಮತ್ತು ದೇಶದ ಶಕ್ತಿ. ಆದ್ದರಿಂದಲೇ ಈ ಕಾರ್ಯಕ್ರಮಕ್ಕೆ ಈ ಪ್ರದೇಶಕ್ಕೆ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಎಂದು ಮಹಿಳೆಯರ ಮೇಲಿನ ಗೌರವವನ್ನು ನಾವು ಕೊಟ್ಟಿದ್ದೇವೆ. ಇಂದು ಪ್ರಧಾನ ಆತ್ಮ ನಿರ್ಭರ್ ಭಾರತ್ ಎಂಬ ಕನಸಿನ ಬಗ್ಗೆ ಮಾಡುತ್ತಿದ್ದಾರೆ ಶ್ರೀ ಎಸ್ ಕೆ ಡಿ ಆರ್ ಡಿ ಎರಡು ಸಮಯ ಇದೇ ಕನಸಿನ ದಾರಿಯಲ್ಲಿ ಹಲವಾರು ವರ್ಷಗಳ ಕೆಲಸ ಮಾಡುತ್ತೇವೆ. ಈ 7 ಎಕರೆ ಪ್ರದೇಶ ಸುಮಾರು 150,000 ಅಡಿ ನಿರ್ಮಾಣ ಬರುತ್ತೆ ಮತ್ತು ಈಗ ಈ ಕಾರ್ಯಕ್ರಮ ಸರ್ವವ್ಯಾಪಿಯಾಗಿ ಹಮ್ಮಿಕೊಳ್ಳಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಆಗಿರುವ ಹಾಗೂ ಬಡವರ ಬಗ್ಗೆ ವಿಶೇಷ ಕಳೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಅವರಿಗೆ ಕ್ಷೇತ್ರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾನ್ಯ ರಾಜ್ಯಪಾಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳ ಒತ್ತಡವನ್ನು ನೀವು ಟಿ ವಿಯಲ್ಲಿ ನೋಡಿದ್ದೀರಿ, ಅದರ ಮಧ್ಯೆ ಅವರು ಇಲ್ಲಿ ಬಂದ ವಿಶೇಷವಾಗಿ ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿಧಾನ ಪರಿಷತ್ ಸದಸ್ಯ ಪ್ರಧಾನ ಸಭೆ ನಾಯಕರು ನಮ್ಮ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸುತ್ತ ನಮ್ಮ ಅಗತ್ಯವಿರುವ ಎಲ್ಲರಿಗೆ ಸಹಕಾರವನ್ನು ಒದಗಿಸ್ತಾ ಬಂದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದು ಅತ್ಯಂತ ಸಂತೋಷದ ವಿಷಯ. ಅವರಿಗೂ ಕೂಡ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದೆ. ಈ ಪ್ರಯಾಣದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಪಟ್ಟು ಸಲ್ಲಿಸಿದ ಶ್ರೀ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಜನಾರ್ದನ್ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾನೆ. ಹಾಗೂ ಅವರು ಸಿರಿ ಸಿಬ್ಬಂದಿ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ಎಲ್ಲರ ಸಹಭಾಗಿತ್ವದೊಂದಿಗೆ ಈ ಕನಸನ್ನು ಅನುಸರಿಸಿದ್ದಾರೆ. ಅವರ ಸಮರ್ಪಣೆ ಮತ್ತು ಬದ್ಧತೆಗೆ ನನ್ನ ಅಭಿನಂದನೆಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದ ಡಿಡಿಪಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ಅನಿಲ್ ಕುಮಾರ್ ಹಾಗೂ ಸಿರಿ ಸಂಸ್ಥೆ ಎಲ್ಲ ನಿರ್ದೇಶಕರಿಗೂ ನನ್ನ ಅಭಿನಂದನೆಗಳು. ಸಿರಿ ಉದ್ಯೋಗಿಗಳೇ, ನೀವು ಕೇವಲ ಉದ್ಯೋಗಿಗಳಲ್ಲ, ನಿಮ್ಮ ಸಾವಿರಾರು ಕುಟುಂಬಗಳ ಬದುಕಿನಲ್ಲಿ ಬೆಳಕು ಮೂಡಿಸುವ ಪರಿವರ್ತನೆ ಶಕ್ತಿಗಳು. ನಿಮ್ಮ ಗೌರವಯುತ ಜೀವನ, ನಿಮ್ಮ ಕುಟುಂಬದ ಸುಖ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ನನಗೆ ಸಂಸ್ಥೆ ಲಾಭಕ್ಕಿಂತಲೂ ಮುಖ್ಯವಾಗಿದೆ. ನಿಮ್ಮ ಸತ್ಯ, ನಿಷ್ಠೆ, ಶ್ರಮ ಮತ್ತು ಶಿಸ್ತನ್ನು ಎಂದಿಗೂ ಬಿಡಬೇಡಿ. ಸಿರಿಯನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೋ ಸಾಮರ್ಥ್ಯ ನಿಮ್ಮಲ್ಲಿದೆ. ಸಿರಿ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಮುಂದಿನ ಪೀಳಿಗೆ ಗ್ರಾಮೀಣ ಮಹಿಳೆಯರ ಬದುಕಿಗೆ ಬೆಳಕಾಗಲಿ, ಭಾರತದ ಗ್ರಾಮೀಣ ಪರಿವರ್ತನೆ ಮಾದರಿಯಾಗಲಿ ಎಂದು ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತೇನೆ. ಭಾರತದ ಮಾನ್ಯ ಉಪರಾಷ್ಟ್ರಪತಿಗಳನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಮತ್ತು ಅವರು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿನಲ್ಲಿ ಸಿರಿ ಸಂಸ್ಥೆಯ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ನಿರ್ಮಾಣವಾಗಿದೆ. ಇದರಿಂದ ಮುಂದೆ ಇನ್ನೂ ಅನೇಕ ಮಹಿಳೆಯರು ಸೇರಿಕೊಂಡು ಈಗಾಗಲೇ 3,000 ಮಂದಿ ಮಹಿಳೆಯರು ಅದರಲ್ಲಿ ಇನ್ನೂ ಹೆಚ್ಚಿನ ಮಹಿಳೆಯರು ಸೇರಿಕೊಂಡು ಈ ಕಾರ್ಯ ವಿಶೇಷವಾಗಿದ್ದಾರೆ. ಆದರೆ ಎಷ್ಟೇ ಶ್ರೀ ಮಹೇಂದ್ರ ಸ್ವಾಮಿಯಲ್ಲಿ ಎಲ್ಲ ಅತಿಥಿಗಳಿಗೆ ಅಭಿನಂದನೆ.
0: ನೌ ಐ ಹಂಬ್ಲಿ ರಿಕ್ವೆಸ್ಟ್ ಆನರೇಬಲ್ ಗವರ್ನರ್ ಆಫ್ ಕರ್ನಾಟಕ ಹಿಸ್ ಎಕ್ಸಲೆನ್ಸಿ ತಾವರ್ಚಂದ್ ಗೆಹ್ಲೋಟ್, ಎ ಡಿಸ್ಟಿಂಗ್ವಿಶ್ಡ್ ಸ್ಟೇಟ್ಸ್ಮನ್ ಆ್ಯಂಡ್ ಎಮಿನೆಂಟ್ ಪೊಲಿಟಿಕಲ್ ಲೀಡರ್, ಟು ಕೈಂಡ್ಲಿ ಅಡ್ರೆಸ್ ಆ್ಯಂಡ್ ಎನ್ಲೈಟನ್ ಅಸ್ ವಿತ್ ಹಿಸ್ ವ್ಯಾಲ್ಯೂಯಬಲ್ ವರ್ಡ್ಸ್.
3: ಪ್ರಸನ್ನತಾ ಕಾ ವಿಷಯ ಹೇ ಕಿ ಶ್ರೀ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ವಿಕಸಿತ್ ಭಾರತ್ 2047 ಸಂಕಲ್ಪಕ್ಕೆ ಅನುರೂಪ ಹೇ ಜಿಸ್ಕಾ ಆಜ್ ಭಾರತಕ್ಕೆ ಮಾನ್ಯ ಉಪರಾಷ್ಟ್ರಪತಿ ಶ್ರೀ ಸಿ ಪಿ ರಾಧಾಕೃಷ್ಣನ್ ಜಿ ದ್ವಾರಾ ಉದ್ಘಾಟನ್ ಕಿಯಾ ಗಯಾ. ಭಾರತಕ್ಕೆ ಉಪರಾಷ್ಟ್ರಪತಿ ದ್ವಾರಾ ಇಸ್ಕಾ ಉದ್ಘಾಟನ್ ಕಿಯಾ ಜಾನಾ ಇಸ್ ಪರಿಯೋಜನಾಕ್ಕೆ ರಾಷ್ಟ್ರೀಯ ಮಹತ್ವಕ್ಕೂ ದರ್ಶಾತಾ ಹೇ. ಮೈ ಇಸ್ಕೆ ಲಿಯೇ ಮಾನ್ಯ ಉಪರಾಷ್ಟ್ರಪತಿ ಜಿ ಕೋ ಧನ್ಯವಾದ ದೇತಾ ಹೂಂ ಓರ್ ಉನ್ಕೆ ಪ್ರತಿ ಆಭಾರ ವ್ಯಕ್ತ ಕರ್ತಾ ಹೂಂ. ಯೇ ಮೇರಾ ಧರ್ಮಸ್ಥಲ್ ಕಾ ದೂಸರಿ ಬಾರ್ ದೌರಾ ಹೇ. ಇಸ್ಸೆ ಪಹಲೆ ಭಿ ಮುಜೆ ಅನೇಕ ಅವಸರ ಪರ ಇಸ್ ಪವಿತ್ರ ಭೂಮಿ ಪರ ಆನೆ ಔರ್ ಭಗವಾನ್ ಶ್ರೀ ಮಂಜುನಾಥ ಸ್ವಾಮೀಜಿಕ್ಕೆ ದರ್ಶನ್ ಕರ್ನೆ ಕಾ ಸೌಭಾಗ್ಯ ಪ್ರಾಪ್ತ ಹುವಾ ಹೇ. ಹರ್ ಬಾರ್ ಯಾ ಆಕರ್ ಮೇ ನಯಿ ಪ್ರೇರಣಾ ಲೇಕರ್ ಜಾತಾ ಹೂಂ. ಶ್ರೀ ಮಾತುಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಔದ್ಯೋಗಿಕ ಪರಿಯೋಜನಾಕ್ಕೆ ಸಾಥ್ ಸಾಥ್ ಗ್ರಾಮೀಣ ವಿಕಾಸ, ಗ್ರಾಮೀಣ ಮಹಿಳಾಂ ಕಾ ಆರ್ಥಿಕ ಸಶಕ್ತೀಕರಣ, ಸ್ಥಾನೀಯ ಉದ್ಯೋಗಕ್ಕೂ ಪ್ರೋತ್ಸಾಹನ, ಗ್ರಾಮೀಣ ಯುವಾಂಕ್ಕೆ ಲಿ ರೋಜ್ಗಾರ ಔರ್ ಆತ್ಮನಿರ್ಭರ್ ಭಾರತ್ ತಥಾ ಸ್ಥಾನೀಯ ಉದ್ಯಮಿತಾಕ್ಕೂ ಬಡಾವಾ ದೇನೆಕ್ಕೆ ದಿಶಾ ಮೇ ಮಹತ್ವಪೂರ್ಣ ಪಹಲ್ ಹೇ. ನಿಶ್ಚಿತ ಹೀ ಶ್ರೀ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕ್ಷೇತ್ರಕ್ಕೆ ವಿಕಾಸ, ನಿವೇಶ, ಆಕರ್ಷಣ ಔರ್ ಔದ್ಯೋಗಿಕ ಪ್ರಗತಿಗೆ ದಿಶಾ ಮೇ ಮೀಲ್ ಕಾ ಪತ್ಥರ್ ಸಿದ್ಧ ಹೋಗಾ. ಇಸ್ಕೆ ಲಿ ಮೇ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಜಿ ಏವಂ ಉನ್ಕಿ ಟೀಮ್ ಕೋ ಬಧಾಯಿ ಏವಂ ಶುಭಕಾಮನಾ ದೇತಾ ಹೂಂ. ಡಾಕ್ಟರ್ ವೀರೇಂದ್ರ ಹೆಗಡೆ ಜಿ भारतीय संस्कृति सेवा और मानवीय मूल्यों के उज्जवल प्रतीक है। आपका जीवन निस्वार्थ सेवा, दूरदर्शी नेतृत्व और मानव कल्याण के प्रति समर्पण को उद्भूत उदाहरण है। डॉक्टर हेगड़े जी के नेतृत्व में धर्मस्थल आज सेवा, सद्भाव और संस्कारों की जीवन धरती बन गया है। आपने शिक्षा, स्वास्थ्य, महिला सशक्तिकरण, ग्रामीण विकास और स्वरोजगार के क्षेत्र में जो कार्य किए हैं, वे लाखों लोगों के जीवन में आशा और आत्मविश्वास का संचार कर रहे हैं। श्री क्षेत्र धर्मस्थल ग्रामीण विकास परियोजना आज ग्रामीण भारत के विकास का प्रेरणादायी मॉडल बन चुकी है। हमारे उद्योग आर्थिक उन्नति के साथ साथ समाज के समग्र विकास का आधार है। जब उद्योग बढ़ते हैं तब रोजगार बढ़ता है, जीवन स्तर सुधरता है और देश समृद्ध बनता है। माननीय प्रधानमंत्री श्री नरेंद्र मोदी जी के नेतृत्व में भारत आज विश्व की सबसे तीव्र गति से विकसित होने वाली अर्थव्यवस्थाओं में अग्रणी है। मेक इन इंडिया, स्टार्टअप इंडिया, स्किल इंडिया और आत्मनिर्भर भारत जैसे राष्ट्रीय अभियानों ने देश को औद्योगिक विकास को नई दिशा प्रदान की है। कर्नाटक ने सदैव नवाचार, प्रौद्योगिकी, उद्यमिता और औद्योगिक विकास में अग्रणी भूमिका निभाई है। बेंगलुरु को भारत की टेक्नोलॉजी राजधानी कहा जाता है। इसके साथ ही अब हमारा लक्ष्य विनिर्माण, हरित उद्योग, लॉजिस्टिक और आधुनिक औद्योगिक संरचना के क्षेत्र में भी वैश्विक पहचान बनाना है। श्री मातुश्री इंडस्ट्रियल पार्क इसी सोच का सशक्त उदाहरण है। यह औद्योगिक पार्क नवाचार, निवेश, उत्पादन और रोजगार का सशक्त केंद्र बनेगा। मुझे विश्वास है कि यहाँ स्थापित होने वाले उद्योग स्थापित युवाओं के लिए नए अवसर उत्पन्न करेंगे तथा क्षेत्रीय आर्थिक विकास को गति देंगे। मैं कहना चाहूँगा कि भविष्य का भारत ग्रीन इंडस्ट्रियलाइजेशन का भारत होगा। हमें ऐसे उद्योग विकसित करने होंगे जो ऊर्जा दक्ष हो, प्रदूषण कम करें तथा सतत विकास के सिद्धांतों का पालन करें। आज का युग नवाचार और उद्यमिता का युग है। आज भारत का युवा नौकरी खोजने वाले की बजाय नौकरी देने वाला बन रहा है। मुझे विश्वास है कि यह इंडस्ट्रियल पार्क अनेक युवा उद्यमियों, स्टार्टअप और नवाचारकर्ताओं के लिए नई संभावना का द्वार खोलेगा। डॉक्टर वीरेंद्र हेगड़े जी के मार्गदर्शन में विकसित संस्थाएं नैतिक, समावेशी और सतत विकास की मिसाल बन चुकी है। मातृश्री इंडस्ट्रियल पार्क इसी गौरवशाली यात्रा का स्वर्णिम अध्याय है। मुझे पूर्ण विश्वास है कि यह औद्योगिक पार्क महिला नेतृत्व वाले उद्यमियों, ग्रामीण औद्योगिकरण और समावेशी विकास का राष्ट्रीय स्तर पर आदर्श मॉडल बनेगा। भगवान श्री मंजूनाथ स्वामी जी की कृपा इस संस्था पर सदैव बनी रहे। श्री निरंतर लोगों के जीवन में प्रकाश फैलाते रहें, महिलाओं को सशक्त बनाती रहें, समाज को समृद्ध बनाते रहें और मजबूत, विकसित तथा संवेदनशील भारत के निर्माण में अपना अमूल्य योगदान देती रहे। इसी विश्वास के साथ मैं अपनी वाणी को विराम देता हूं। धन्यवाद। जय हिंद, जय भारत।
0: लेडीज एंड जेंटलमैन, द मोमेंट वी हैव ऑल ईगरली एंटिसिपेटेड। इट इज अ ट्रू ऑनर टू लिसन टू अ लीडर ऑफ सच वास्ट कॉन्स्टिट्यूशनल आक्यूमेन, एडमिनिस्ट्रेटिव विजडम एंड डेडिकेटेड ग्रास रूट्स एक्सपीरियंस। With immense pride, profound respect, and the highest regard, I humbly request the Honorable Vice President of India, Shri C.P. Radhakrishnan Ji, to kindly address the gathering.
4: It is a great pleasure on the occasion of the inauguration of Shri Matru Shri Industrial Park of Shri Dharmasthala, Shri Gramadyoha Samade, the dignitaries. What we want, we are always talking about empowering the woman, empowering the rural part of India. That is what is the real thinking and real ambitious wish of everyone in this country, every leader in this country, everyone who are serving the public in through politics. They want to achieve only this. But really this can be achieved. All the ladies sitting here and the rural background people sitting here are proving that it is possible and it is going to happen all over the country. So I am very honored and pleased to be here with you today at the inauguration of Sri Matrusri Industrial Park at Beltangadi, a remarkable institution born out of compassion, social responsibility and the visionary leadership of our Dr. D. Virendra Hegde ji, Matru Sri Hemavadi V. Hegde ji. I offer my respectful pranam to Lord Manjunath Swami ji, and this is first time in my life. Though I have visited one time long back Dharmasthala, I didn't have that opportunity to have the darshan, because I came for some electioneering purpose and I gone back. This time, first time, I had the opportunity to have the darshan today morning. I offer my respectful pranam to Lord Manjunath Swami at this sacred place where spirituality and service beautifully coexist. A pious place where faith finds expression through education, healthcare, empowerment of women and rural people, and everything with the human dignity. The life of Dr. D. Virendra Hegde ji itself, a message for the rest of the society. For nearly six decades, he has demonstrated how spirituality can become a force for constructive social change. His work reflects rare qualities such as humility in leadership, discipline in administration, compassion in action, and vision in building the society. And by building the society, we want to build the nation. His contribution to rural development, women empowerment, education, healthcare, culture, and heritage preservation, environmental sustainability and social reform have earned an admiration from all over the country, and we are very proud of him. The honors conferred upon him, including the Padma Bhushan, Padma Vibhushan, Karnataka Ratna and the nomination to the Rajya Sabha, are the reflections of an exemplary individual and of a philosophy to serve. That is, his philosophy is to serve the poor. His philosophy is to empower the poor. I also appreciate the contribution of Hemavadi V. Hegde ji. Nobody will be successful unless the life partner cooperates with them. No man will be successful unless the woman with him is always cooperating and encouraging to do some good things. In the outset, if you see, man looks like powerful. But the real power and cooperation has to come from the life partner of that man. Then only that man is successful. So I appreciate the contribution of Hemavadi V. Hegde ji, whose commitment to women empowerment and social welfare has strengthened many noble initiatives associated with this holy place, Dharmasthala. I am given to understand that Sri project is very close to the heart of Matusri Hemavadi V. Hegdeji, and that is the precious reason why the industrial park has been named the Sri Matusri Industrial Park. Today I got the opportunity to witness all the products made by the people, our sisters and mothers who are sitting here, all of them very, very quality product, that is very important. Whatever we do, small or big, that is irrelevant. When your service or your product based on the best quality, that is the success story of everyone. I am really very proud that all the product of you are very quality oriented and you people are very quality conscious. True to its name, this institution has brought economic strength and self-respect. I am told that today's three supporters, the livelihoods of more than 3,000 individuals directly and more than 10,000 individuals indirectly, most of them are women from disadvantaged background. Most of them are from rural background. Most of them are economically weaker section. This is in its true essence a real social transformation. The growth journey of Sri in itself is deeply inspiring. It was built not overnight, but it is built over years. Now it is more than two decades and it is growing and growing and growing. It evolved through the experimentation, perseverance, innovation and an unwavering commitment to the public welfare. Without devotion, without sacrifice, without dedication of someone, no unit can grow, no industry can grow, no institute can grow. Such institutions remind us that nation building requires patience, compassion and long-term vision. What I will get today, whether I can win the next election, that should not be the aim of these type of service-oriented institutions. In the long run, are we able to solve the problems of the families who are depending on this institution? The Sri Matusri Industrial Park spread across nearly 7 acres with over 1.5 lakh square feet of infrastructure, stands today as a shining symbol of socially responsible rural development. The Sri Matusri Industrial Park perfectly complements these national priorities by nurturing local industries, supporting the small entrepreneurs, creating employment opportunities and empowering the rural communities. I also appreciate the efforts made to connect the rural products with wider markets through retail networks and digital platforms such as Amazon India, Flipkart and BeLinkIt. This integration of rural enterprises with modern supply chains is highly commendable. There is an important lesson that institutions like Sri teaches. Sri demonstrates that industries can be socially responsible, woman-centric, environmentally conscious and deep humanity. I hope this model inspires many more, so the more and more Sris will come all over the country with in the rural industrial ecosystem. I also congratulate the thousands of women associated with Sri, and I pray to God their dedication, their involvement, their sacrifice
5: their ambitions should be blessed by God. They should get every wealth, health and happiness in their life.
4: You all are the partners of nation building. Before I conclude, I once again congratulate the entire Sri family, Dr. Rikkeji and Mrs. Rikkeji and all his family members for creating a model that India can proudly showcase before the world. May this institution continue to grow as a beacon of hope, empowerment and bringing prosperity to the rural areas. I once again pray to Lord Sri Manjunath Swami, guide us, bless us, so that our poor people will get every wealth, health and happiness in their life. Ellarikku namaskara, dhanyavadagalu, jai hind, jai Karnataka, long live Mother Bharat. Thank you.
6: Iduvarege Shikshetra Dharmastrada Ashrayadalli Nirmanagonda Siri Matashri Industrial Park Idara Udghatana Karyakramada Aida Bhagagalanna Kelidiri. Kelthairi SDM College na Samudaya Banuli Radio Ninada 90.4 FM Idu Janamanada Nada Taranga. ರೇಡಿಯೋ ನಿನಾದ 90.4 FM ಕೇಳುಗರಿಗೆ ನಮಸ್ಕಾರ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಹಾಗೂ ಭಾವಗೀತೆ ಪ್ರಸಾರವಾಗಲಿದೆ. ಮೊದಲಿಗೆ ನಾ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಜ್ಯೋತಿ ರವಿಪ್ರಕಾಶ್.

0: ನ ದಾಮೋದರ ಶೆಟ್ಟಿ ರಚನೆಯ ಭಾವಗೀತೆ ಕೇಳಿದಿರಿ. ಈಗ ಅನ್ನಪೂರ್ಣ ಅವರಿಂದ ಸ್ವರಚಿತ ಕವನ ವಾಚನ ಕೇಳೋಣ.
1: ಮೊದಲನೇ ಕವನದ ಶೀರ್ಷಿಕೆ ಕುವೆಂಪು. ಸಾಹಿತ್ಯದಿ ಇಂಪು ತಂಪೆರೆಯುತ್ತಿರಲು ಕರ್ಣಗಳಿಗೆ, ಪುಟ್ಟಪ್ಪ ನಿಧಿಯ ಸಾಲುಗಳು ಗಗನವ ಹೊಕ್ಕಿವೆ ತನುಮನವ ಮೀರಿ ನವ ಚೈತನ್ಯಗಳಿಗೆ. ಸ್ತುತಿಯಲ್ಲಿ ಬಿತ್ತರಿಸಲು ನಿಲುಕದ್ದು ಅವರೊಳಗುದುಗಿದ ಅದಮ್ಯ ಚಿಂತನೆಯಂಥದ್ದು. ಹೇಗೊಂದು ನಾಡು ಪುಣ್ಯಭೂಮಿಯಾದದ್ದು, ಈ ನಾಡಿನೊಳಗೆ ಕುಪ್ಪಳ್ಳಿಯ ರತ್ನದ ಚರಿತ್ರೆ ಮಾಸದ್ದು. ಬೇರಾಗದಿರಲಿ ಇಂದಿಗೂ ಕವಿಯ ಕಾವ್ಯ ಗೊಂಚಲು ನಾಟಿದ ಕಣ್ಮನಗಳಿಗೆ. ಬೇರೂರಲಿ ಅವರಿದೆಯ ಸಾಹಿತ್ಯದ ಚಿಗುರು ನಮ್ಮೆಲ್ಲರ ಮನದಲ್ಲಿ ಮಗದೊಮ್ಮೆ ಮೊಗದಲ್ಲಿ. ವರ್ಣಿಸಿದ ಲೋಕವನ್ನ ಬಣ್ಣಿಸುವುದರಲ್ಲಿ, ಬಣ್ಣಿಸಿದ ಲೋಕಕ್ಕೆ ವರ್ಣಿಸಿ ಹೇಳುವುದರಲ್ಲಿ, ಅರಿತುಕೊಂಡೆಂದು ಜೀವಿಸುವ ಬದುಕಿನಲ್ಲಿ ಮಾದರಿಯಾಗಿದೆ ಕುವೆಂಪು ಅವರ ಕೈಪಿಡಿ. ಕನ್ನಡೆಮ್ಮನ ವರ್ಣನೆಗೆ ಬರಹದೊಡನೆ ನಲಿದಾಡುತ್ತಿರುವ ಭಾವಗಳೇ ಇಂಪು. ಪುಣ್ಯಭೂಮಿಗೆ ಇಂಪು ತಂಪೆರೆಯುತ್ತಿರಲು ಕರ್ತನಾದರೂ ನಮ್ಮ ಕನ್ನಡದ ಹೆಮ್ಮೆ ಕುವೆಂಪು. ಮುಂದಿನ ಕವನದ ಶೀರ್ಷಿಕೆ ಮಹಾನಾಯಕ. ಟೀಕಿಸುತ್ತಿದ್ದರು ಅಂದು ದಲಿತ ಹಟ್ಟಿಯಲ್ಲಿ ಹುಟ್ಟಿ ಬೆಳೆದಾತ ಎಂದು, ಈಗ ಜಗತ್ತೇ ಹಾಡಿ ಹೊಗಳುವುದು ಈತ ಸಂವಿಧಾನದ ದೇವಶಿಲ್ಪಿ ಎಂದು. ಅವಮಾನದ ಇಕ್ಕಟ್ಟಿನಲ್ಲೂ ಶಿಕ್ಷಣದ ಗುಟ್ಟನ್ನು ಅರಿತುಕೊಂಡಾತ. ಅಸಮಾನತೆಯ ಬಿಕ್ಕಟ್ಟಿನ ಬಂಧನದಲ್ಲೂ ಸಮಾನತೆಯ ಚೌಕಟ್ಟನ್ನು ರೂಪಿಸಿದಾತ. ಧ್ವನಿ ಎತ್ತಿದರೂ ಧ್ಯಾನದ ಅಸ್ತ್ರವನ್ನಿಟ್ಟುಕೊಂಡು, ಅಸಮಾನತೆಯ ಬವಣೆಯನ್ನುರಿಸಿದರೂ ಸಮಾನತೆಯ ಕಿಡಿ ತಾಕಿಸಿಕೊಂಡು. ಮೈಲಿಗೆ ಎನ್ನುವ ಮೇಲ್ವರ್ಗದವರು ನೀರಾಕುತ್ತಿದ್ದರೂ ಕೈತಾಕದಂತೆ ಭೀಮರಾವನ ಬೊಗಸೆಗಂದು, ಆದರೀಗ ಮೈಮನ ತಾಕುವಂತೆ ನೀಡಿದರೂ ಸಂವಿಧಾನದ ಭಂಡಾರವನ್ನು ದೇಶದ ಮಡಿಲಿಗಿಂದು. ಅಂದು ತಂದೆ ತಾಯಿಯೊಡನೆ ಮುಗ್ಧವಾಗಿ ಬೆಳೆದ ಹುಡುಗ ಬಾಬಾ, ಇಂದು ಭಾರತವನ್ನೇ ತಿರುಗಿ ನೋಡುವಂತೆ ಮಾಡಿದಾತ ಈ ಸಾಹೇಬ. ಅಂಬೇಡ್ಕರ್ ಅವರನ್ನ ನೆನೆದ ಕ್ಷಣ ದೇಶವೇ ಕೈಮುಗಿದು ನಮಸ್ಕರಿಸುವುದು ತಕ್ಷಣ. ಅವರಿಟ್ಟ ಪಾದಗಳ ಗುರುತಿನ ಹಾದಿ ಇಂದು ನಮ್ಮೆಲ್ಲರಿಗೂ ತೋರಿಸುತ್ತಿದೆ ಜ್ಞಾನದ ನಿಧಿ. ಅಸಮಾನತೆಯ ನಾಶ, ಸಮಾನತೆಯ ವಿಕಾಸ, ಇದನ್ನರಿಯಬೇಕಾದರೆ ಮಾಡಬೇಕು ಅಂಬೇಡ್ಕರ್ ಚಿಂತನೆಗಳ ಸಹವಾಸ. ಮುಂದಿನ ಕವನದ ಶೀರ್ಷಿಕೆ ನಾನಿಚ್ಚಿದ ಜ್ಞಾನ ದೇಗುಲ. ನಮಸ್ಕರಿಸುವೆ ಸಂಸ್ಕಾರವುಳ್ಳ ಶಿಕ್ಷಣ ನೀಡುತ್ತಿರುವ ಕಾಲೇಜಿಗೆ. ಆಭಾರಿಯಾಗುವೆ ಸಂಸ್ಕಾರದ ಬೀಜವನ್ನು ಸಂಸ್ಥೆಗೆ ಬಿತ್ತಿದ ಪೂಜ್ಯ ಹೆಗ್ಗಡೆಯವರಿಗೆ. ಹಚ್ಚ ಹಸಿರಿನ ಕಣದಿಂದಲೇ ಆವೃತವಾಗಿದೆ ಜ್ಞಾನ ದೇಗುಲದ ವಾತಾವರಣ. ಕಾಲೇಜಿನ ಚೌಕಟ್ಟಿನೊಳಗೆ ಸಾಗುತ್ತಿದೆ ಜ್ಞಾನದ ನಿರ್ಮಾಣ. ಜ್ಞಾನದ ನಿಧಿಯೊಳಗೆ ಧುಮುಕಿಸುವುದು, ಸಂಸ್ಕೃತಿಯ ರಂಗನ್ನ ಬೆಳೆಯುವುದು, ಬದುಕಿಗೊಂದು ಭರವಸೆಯ ಬೆಳಕು ಚೆಲ್ಲುವುದು ನನ್ನ ಎಸ್ಟಿಎಂ ದೇಗುಲವಿದು. ಪುಸ್ತಕದ ಪುಟದೊಳಗೆ ಜೀವನದ ಕನ್ನಡಿ ತೋರಿಸಿದರು ಇಲ್ಲಿನ ಗುರುಗಳಾದವರು. ಪುಸ್ತಕದ ಗೊಂಚಲನ್ನೇ ಕಣ್ಣೆದುರುಗಿಟ್ಟಿ ಜ್ಞಾನವನ್ನ ವೃದ್ಧಿಸಿತು ಇಲ್ಲಿನ ಗ್ರಂಥಾಲಯವು. ನೂತನ ಕನಸಿನ ನವಕಣ್ಮಣಿಗಳಿಗೆ ಸಾಹಸಿಗಳ ಹೆಜ್ಜೆಯ ಗುರುತುಗಳಲ್ಲಿವೆ. ಅಜ್ಞಾನದ ಹಾದಿಯಲ್ಲಿ ಬಂದವರಿಗೆ ದಾರಿದೀಪವಾದ ವಿದ್ಯಾರ್ಥಿಗಳ ಇತಿಹಾಸವೂ ಇದೆ. ಅಜ್ಞಾನದಿಂದ ಸುಜ್ಞಾನದೆಡೆಗೆ, ವಿವಿಧತೆಯಿಂದ ಏಕತೆಯೆಡೆಗೆ, ಕನಸಿನಿಂದ ನೆನಸಿನೆಡೆಗೆ ಸಾಗಬೇಕಾದ್ರೆ ಹಾದು ಹೋಗಲೇಬೇಕು ಎಸ್ಟಿಎಂ ದೇಗುಲದೆಡೆಗೆ. ಜ್ಞಾನವನ್ನ ಕಣ್ಣಿಗೊತ್ತಿಕೊಂಡರೆ ನನಸಿನ ಹಾದಿಯನ್ನೇ ಕಣ್ಣೆದುರಿಗಿಡುವುದು ಈ ಕಾಲೇಜು. ಕೊನೆಗೂ ಸಂಪೂರ್ಣವಾಗಿ ಕೊಡುವುದು ಶಿಸ್ತು ಸಂಯಮದ ಮೆಸೇಜು. ಮುಂದಿನ ಕವನದ ಶೀರ್ಷಿಕೆ ಗುರು. ನದಿಯಂತೆ ಹರಿಯುವ ಈ ಚಂಚಲ ಮನಕ್ಕೆ ದಡವೊಂದು ನೀವಾಗಿದ್ದೀರಿ. ನಕ್ಷತ್ರದಂತೆ ಹರಡುವ ಯೋಚನೆಗಳಿಗೆ ಮುಗಿಲೊಂದು ನೀವಾಗಿದ್ದೀರಿ. ಮಳೆಬಿಲ್ಲು ಧರೆಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ ಕನಸಿನ ಕಲ್ಪನೆಯನ್ನ ಕಟ್ಟಿಕೊಂಡ ಮನಗಳಿಗೆ ನನಸಿನ ಹಾದಿಯನ್ನ ತೋರಿಸಿದ್ದೀರಿ. ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಪಿಸುಗುಟ್ಟಿದ ಹಾಗೆ ನಮ್ಮ ಬದುಕಿನ ಅಂಧಕಾರಕ್ಕೊಂದು ದೀವಿಗೆಯನ್ನಿಟ್ಟು ಭರವಸೆಯ ಬೆಳಕ ಹಚ್ಚಿದ್ದೀರಿ. ನೋವು ನುಂಗಿದ ಹೃದಯಗಳಿಗೆ ಸಿಹಿ ನೆನಪಿನ ನಲಿವನ್ನ ತಿನ್ನಿಸಿದ್ದೀರಿ. ಆಸೆ ಆಕಾಂಕ್ಷೆಗಳನ್ನು ಹೊತ್ತ ಮನಗಳಿಗೆ ಪ್ರಯತ್ನದ ದಿಕ್ಕನ್ನು ತೋರಿಸಿದ ಗುರುವಾಗಿದ್ದೀರಿ. ಮುಂದಿನ ಕವನದ ಶೀರ್ಷಿಕೆ ಬದುಕಿಗೊಂದು ಬರಹ. ಬದುಕಿನ ದಾರಿ ನಿಂತರೂ ಭರವಸೆಯ ಹಾದಿ ನಿಲ್ಲದಿರಲಿ, ಸಾವಿನ ಹೆಜ್ಜೆ ಹತ್ತಿರವಾದರೂ ಸ್ವೀಕರಿಸುವ ಮನೋಭಾವ ಅಳಿಯದಿರಲಿ, ಒಡಕು ಕೆಡುಕುಗಳ ನಡುವೆ ಅನುಭವಗಳ ಮೆಲುಕು ನಡೆಯುತ್ತಿರಲಿ, ಸಮಯ ಕಳೆದರೂ ಸಂಬಂಧಗಳು ಕಳೆದೋಗದಿರಲಿ, ಮರಣ ಹತ್ತಿರವಾದರೂ ಬದುಕಿನ ಇತಿಹಾಸ ಎತ್ತರವಾಗಿರಲಿ, ಅಂದುಕೊಂಡದ್ದು ಕನಸಾದರೂ ಕಂಡ ಕನಸಿನ ಸುಖ ನಮಗಿರಲಿ, ಮರಳಿ ಬಾರದ ಲೋಕಕ್ಕೆ ಮರೆಯದ ವ್ಯಕ್ತಿತ್ವ ನಮ್ಮದಾಗಲಿ, ಒಬ್ಬಂಟಿತನ ಕಾಡಿದರೂ ತನುಮನುವು ಒಂದುಗೂಡಿರಲಿ, ನೊಂದ ದೇಹ ಕುಸಿದರೂ ಆತ್ಮಸ್ಥೈರ್ಯದ ಗುಟ್ಟು ರಟ್ಟಾಗದಿರಲಿ, ಎಲ್ಲವನ್ನ ಕಳೆದುಕೊಂಡಿದ್ದರೂ ಕಳೆದುಕೊಳ್ಳುವುದೇನಿದೆ ಎಂಬ ಅರಿವಿರಲಿ, ನಾಳಿನಾಸೆಗಳು ಉರುಳಿದರೂ ಇಂದಿನ ಕ್ಷಣಗಳು ಅರಳುತ್ತಲಿರಲಿ, ಚಿಂತೆಯು ಕೊನೆಯಾಗಲಿ, ಚಿತೆಗೆ ಸೇರುವ ಮುನ್ನ ಬದುಕು ಚರಿತ್ರೆಯಾಗಲಿ. ಮುಂದಿನ ಕವನದ ಶೀರ್ಷಿಕೆ ಅಧಿಹರೆಯ. ಅಧಿಹರೆಯಕ್ಕೊಂದು ಮೊದಲ ಹೆಜ್ಜೆಯನ್ನಿಟ್ಟು ರಂಗುರಂಗಿನ ಕನಸುಗಳ ಹೊತ್ತು ತಿಳುವಳಿಕೆ ಇಲ್ಲದ ಮೊಗ್ಗಿನ ಮನಸ್ಸುಗಳ ಹರೆಯ ಇದು. ಚಿಪ್ಪೊಡೆದು ಬಂದ ಮುತ್ತಿನರಳಂತೆ, ಬಾಲ್ಯದ ಪೆಟ್ಟಿಗೆಯಿಂದ ಹೊರಬಂದ ಯೌವನದ ಕನ್ನಡಿಯಂತೆ ಕಂಡದ್ದೆಲ್ಲದಕ್ಕೂ ಕಣ್ಣರಳಿಸುವ ತುಡಿತದ ವಯಸ್ಸು ಈ ಅಧಿಹರೆಯ. ಕಾಣಸಿಗುವುದು ಯೌವನದ ಪರದೆಯೊಳಗೆ ಆಕರ್ಷಕ ವಾತಾವರಣದ ಪರಿಚಯ, ಚಂಚಲದ ಮನಸ್ಸಿಗೆ ಚುಂಬಿಸುವ ಭಾವನೆಗಳ ಆಲಯ, ಎಳೆಯ ಕಂಗಳಿಗೆ ಹೊಸತನಗಳ ಸನಿಹವೇ ಮಧುರ, ಯೌವನದಲ್ಲಿ ಅರಿವಿಲ್ಲದೆ ಮಾಡುವ ತಪ್ಪುಗಳೇ ಸಾಗರ, ಪಿಸುಮಾತಿನೊಂದಿಗೆ ಭಾವನೆಗಳ ಒಡನಾಟ, ಹಸಿ ಪ್ರೀತಿಯೊಂದಿಗೆ ಮನಸ್ಸುಗಳ ತುಂಟಾಟ, ಗೊಂದಲಗಳಿಗೆ ಕ್ಷಣದ ನಿರ್ಧಾರವೇ ವೇದಾಂತ, ಬದುಕಿನೊಳಗೆ ಆಗಾಗ ಅನುಭವಗಳ ಸುಳಿದಾಟ,

0: ಬಿತ್ತು ಕರಿನೆರಳಲ್ಲಿ ಕಾಣದ ಕಂಬನಿಯ ಅಳುಕೂ ಇತ್ತು. ನೆನಪೆಂಬುದು ಮಳೆಹನಿಗಳ ರೀತಿ, ಬಿದ್ದ ತಕ್ಷಣ ಮನವನ್ನ ಹಸಿರಾಗಿಸುತ್ತದೆ, ಆವಿಯಾದ ಕ್ಷಣ ಬಿದ್ದ ಹನಿಗಳ ಕುರುಹು ಇಲ್ಲದಂತೆ ಮನವನ್ನ ಬರಡಾಗಿಸುತ್ತದೆ. ಚಿಂತೆಯೊಂದು ಮನವನ್ನ ಕಾಡಿ ನೆನಪಾಗಿ ಉಳಿದು ಬಿಟ್ಟಿತು. ಹಳೆಯ ನೆನಪೊಂದು ಮರುಕಳಿಸಿ ಚಿಂತೆಯನ್ನು ಎಬ್ಬಿಸಿತು. ಕಂಡ ಕನಸಿನ ಯಾತ್ರೆ ನನಸಾಯಿತೊಂದು ಕಡೆ, ಅಂದುಕೊಳ್ಳದ ಬದುಕಿನ ಪಯಣ ಸಾಗಿತು ಮತ್ತೊಂದೆಡೆ. ಪುನಃ ನೆನೆದಾಗ ಇವೆಲ್ಲವೂ ಭಾಗಿಯಾಗಿದ್ದವು ನೆನಪಿನ ಚಕ್ರದೊಳಗಡೆ. ಮುಂದಿನ ಕವನದ ಶೀರ್ಷಿಕೆ ಪ್ರೀತಿ ಎಂದರೇನು. ಅಂತರಾಳದಲ್ಲಿ ಚಿಗುರಿ, ಹೃದಯದಲ್ಲಿ ಅರಳಿ, ಭಾವನೆಗಳ ಜೊತೆ ಬೆಳೆದು, ಬಾಂಧವ್ಯಗಳ ಜೊತೆ ಬದುಕಿ, ಕಂಗಳ ಜೊತೆ ಬೆರೆತು, ಮನಸ್ಸುಗಳ ಜೊತೆ ಮಾತಾಡಿ, ನೆನಪುಗಳ ಜೊತೆ ಒಡನಾಡಿ, ಸಂಬಂಧಗಳ ಜೊತೆ ಒಂದಾಗಿ, ಕನಸುಗಳ ಜೊತೆ ಹೊರಮೂಡಿ, ಕಲ್ಪನೆಯ ಜೊತೆ ನಲಿದಾಡಿ, ಕವನಗಳಲ್ಲೊಂದು ಮನೆ ಮಾಡಿ, ಮಗುವಿನಳುವಿಗೆ ತಾಯಿಯ ಜೋಗುಳವಾಗಿ, ತಂದೆಯ ವಾತ್ಸಲ್ಯಕ್ಕೆ ಮೊರೆ ಹೋಗಿ, ಅಣ್ಣನ ಮುಗದ ನಗುವಾಗಿ, ತಂಗಿಯ ತ್ಯಾಗದ ಸಿರಿಯಾಗಿ, ಗುರುವಿನ ಭರವಸೆಯ ಬೆಳಕಾಗಿ, ಮುಕ್ತ ಮಗುವಿನ ಮೌನವಾಗಿ, ಪ್ರಕೃತಿಯನ್ನೇ ನಾಚಿಸುವ ಹೆಣ್ಣಾಗಿ, ಚಿಲಿಪಿಲಿ ಹಕ್ಕಿಗಳಿಗೆ ಕಲರವವಾಗಿ, ಹರಿಯುವ ನೀರಿನ ಸೆಳೆತವಾಗಿ, ಕಲಾವಿದನೊಳಗಿರುವ ಕಲೆಯಾಗಿ, ಕವಿಗಳು ಗೀಚುವ ಕವಿತೆಯಾಗಿ, ಅಂಧನಿಗೆ ಕಲ್ಪನೆಯ ಕಣ್ಣಾಗಿ, ಹಾಡುವ ಸ್ವರಕ್ಕೆ ರಾಗವಾಗಿ, ಗೆಜ್ಜೆ ಕಟ್ಟಿದ ಹೆಜ್ಜೆಗೆ ನಾಟ್ಯವಾಗಿ, ಸಾಧಕರ ಕನಸಿನ ಸಂಭ್ರಮವಾಗಿ, ಬಡವರ ಮನೆಯ ದೀವಿಗೆಯಾಗಿ, ದೊಡ್ಡವರ ಮನದ ಐಶ್ವರ್ಯವಾಗಿ, ಸಂಭ್ರಮಗಳಿಗೆ ಆಚರಣೆಯಾಗಿ, ಭುವಿಯಂಗಳದ ಹಸಿರಾಗಿ, ಚಂದ್ರನನ್ನು ಹೋಲುವ ಬೆಳದಿಂಗಳಾಗಿ, ಮನಸ್ಪರ್ಶಿಸುವ ಹಿಬ್ಬನಿಯಾಗಿ, ಮೈಸೋಕಿಸುವ ತಂಗಾಳಿಯಾಗಿ, ಸಿಹಿಜೈನಿನ ಸವಿಯಾಗಿ, ಪ್ರೇಮಿಗಳ ಭಾವಕ್ಕೆ ಜೊತೆಯಾಗಿ, ನೆನಪುಗಳ ಹಿಂದೆ ನೆರಳಾಗಿ ಬರುವ ಸುಮಧುರ ಅನುಭವವೇ ಪ್ರೀತಿ. ಮುಂದಿನ ಕವನದ ಶೀರ್ಷಿಕೆ ಯುವಶಕ್ತಿ. ಶಕ್ತಿಯ ಗುಟ್ಟು ಸಾಗಿತು ದಿಕ್ಕಿಲ್ಲದೆಡೆಗೆ, ಸಾಗಬೇಕಿತ್ತು ಜ್ಞಾನದ ನಿಧಿಯೊಳಗೆ. ಮೈ ಮರೆತರು ಯುವಕರು ಶಕ್ತಿ ಇರುವವರೆಗೆ, ಕಳೆದರು ಜೀವನ ಕೊರಗುತ್ತಾ ಸಾಯುವವರೆಗೆ. ಇರಬೇಕಿತ್ತು ಸೃಜನಶೀಲತೆಯಿಂದ, ಮರೆತರು ಎಲ್ಲ ದುಶ್ಚಟಗಳಿಂದ. ಪ್ರಯತ್ನ ಪಡಬೇಕಾದ ವಯಸ್ಸಿನಲ್ಲಿ ಕುಳಿತರು ಮೂಢರಂತೆ ಬದುಕಿನಲ್ಲಿ. ಮುಂದಿದ್ದರೂ ಇನ್ನೊಬ್ಬರ ಜೀವನದ ಆಟದಲ್ಲಿ, ಸ್ಪರ್ಧೆಗಿಳಿಯದಾದರೂ ಸ್ವಂತ ಬದುಕಿನಲ್ಲಿ. ಕಾಣಲಿಲ್ಲ ಜ್ಞಾನದ ಬರಹಗಳು, ಕಂಡದ್ದು ಸ್ವಾರ್ಥದ ನಟನೆಗಳು. ಜ್ಞಾನದ ಸುದೆಯೊಳಗೆ ಸಾಗಲಿಲ್ಲ, ಸಾಗಿದರೂ ಅಜ್ಞಾನದಡೆಗೆ ಎಲ್ಲ. ಆಗಿದ್ದರೆ ಮಾನವೀಯತೆಯ ಉಗಮ, ಯೌವನದ ಸಾರ್ಥಕತೆಯೂ ಆಗಿರುತ್ತಿತ್ತು ಸುಗಮ. ಕಲಿಯಲಿಲ್ಲ ಹೇಳಿಕೊಟ್ಟ ಸಂಸ್ಕಾರ, ಕಲಿತರೂ ಹೇಳದೆಯೇ ಅಹಂಕಾರ. ನೀತಿ ಸಿಗಲಿಲ್ಲ ಆಡುವ ಮಾತಿಗೆ, ಸಿಗದಂತಾಯಿತು ಸಾರ್ಥಕತೆ ಯುವಕರ ಬದುಕಿಗೆ.
1: ಇದುವರೆಗೆ ಅನ್ನಪೂರ್ಣ ಇವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ರಮೇಶ್ ಚಂದ್ರ ಇವರ ಧ್ವನಿಯಲ್ಲಿ ಒಂದು ಭಾವಗೀತೆ, ರಚನೆ ನ ದಾಮೋದರ ಶೆಟ್ಟಿ.

0: ಮಗ, ನಿನ್ನೆ ನಾನು ನನ್ನ ಸೋದರಳಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.